0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಆಗಸ್ಟ್ ತಿಂಗಳ 29 ತಾರೀಕು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾ ಬೆಳಗ್ಗೆ, 7:23 ವಚನವಾಹಿನಿ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ಚಿಂತನ ಧಾರೆ ಹಾಗೂ 8:00 ವಿಶೇಷ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ಪ್ರಿಯ ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಎನ್ ಚಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೃಷಿ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಹಾಗೂ ಪ್ರತಿಯೊಂದು ಹನಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಇಲಾಖೆಯ 4 ಪ್ರಮುಖ ನಿಗಮಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಳೆಯ ನೀರಿನಿಂದ ಕೆರೆ ಕಟ್ಟೆಗಳನ್ನು ಭರ್ತಿ ಮಾಡುವುದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 1,500ಕ್ಕೂ ಹೆಚ್ಚು ಭೂ ಸ್ವಾಧೀನ ವ್ಯಾಜ್ಯಗಳನ್ನು ಶೀಘ್ರ ಇತ್ಯರ್ಥಪಡಿಸುವುದು ಹಾಗೂ ಘೋಷಿತ ಪರಿಹಾರದ ಮೊತ್ತವನ್ನು ಶೀಘ್ರವೇ ಬಿಡುಗಡೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಅನುಮೋದನೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಚುರುಕುಗೊಳಿಸುವುದು, ಎತ್ತಿನಹೊಳೆ ಕಾಮಗಾರಿಯ ಸಣ್ಣ ಪುಟ್ಟ ತೊಡಕುಗಳ ನಿವಾರಣೆ, ತುಂಗಭದ್ರಾ ಗೇಟ್ಗಳ ನಿರ್ವಹಣೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕುರಿತು ವಿಸ್ತೃತವಾಗಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ನಾರಿ ಶಕ್ತಿ ರಾಷ್ಟದ ಶಕ್ತಿ ಎಂಬಂತೆ ಮಹಿಳೆಯರನ್ನು ಕೇವಲ ಸಬಲರನ್ನಾಗಿಸುವುದಷ್ಟೇ ಅಲ್ಲದೆ ಅವರನ್ನು ಉದ್ಯೋಗ ಸೃಷ್ಟಿಸುವ ಹಾಗೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ತಮ್ಮ ಕಾರ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಹಾಗೂ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ 13,879 ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು 8,362 ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ. ಮಹಿಳೆಯರು ತಯಾರಿಸಿದ 39,981 ಸಿದ್ದ ಉಡುಪುಗಳನ್ನು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1,21,000 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು.
1: ಸುಮಾರು 1,21,000 ಟನ್ ಈರುಳ್ಳಿ ನಾವು ಇವತ್ತು ಖರೀದಿ ಮಾಡಿ ಇಟ್ಟಿದ್ದೇವೆ. ಅದನ್ನು ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿ ಮೋದಿ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ, ಕಂದಾ ಎಕ್ಸ್ಪ್ರೆಸ್ ಅಂದ್ರೆ ಈರುಳ್ಳಿ ಎಕ್ಸ್ಪ್ರೆಸ್ ಅನ್ನ ರನ್ ಮಾಡ್ತಾ ಇದ್ದೀವಿ. ಇದೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಈರುಳ್ಳಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಹಿಂಗಾರಿನ ಈರುಳ್ಳಿನ ಬರೋದ್ರಿಂದ ಶೀಘ್ರದಲ್ಲಿ ಅದು ಕಂಟ್ರೋಲ್ ಆಗ್ತದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸರಿಯಾಗಿ ಅಧ್ಯಯನವನ್ನ ಮಾಡಬೇಕು, ಸರಿಯಾಗಿ ಅಧ್ಯಯನವನ್ನ ಮಾಡಿ, ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಮಳೆ ಕೊರತೆ ಸಾಕಷ್ಟಿದೆ. ಒಂದು ತಾಲೂಕನ್ನು ಬರ ಅಂತ ಅವರು ಮಾಡಿಲ್ಲ. ಹಾಗಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ ಕಳಿಸ್ಬೇಕನ್ನ ಆಗ್ರಹ ಮಾಡಿದೆ.
0: ಬೆಳೆ ನಷ್ಟವಾಗಿರುವ ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಎಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಉಂಟಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಮಾಡಿರುವ ಬೆಳೆಯ ಪರಿಸ್ಥಿತಿ ಕುರಿತು ಜಂಟಿ ಸರ್ವೆ ನಡೆಸಿ ಅಧಿಕಾರಿಗಳು ವರದಿ ನೀಡಬೇಕು. ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದು ಹೆಚ್ಚಿನ ಬೆಳೆ ನಷ್ಟವಾಗಿದ್ದು ವಿಶೇಷವಾಗಿ ಪರಿಗಣಿಸಿ ಬೆಳೆ ನಷ್ಟದ ಪರಿಹಾರ ನೀಡಲು ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನವನ್ನು ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಹಾಕಿ ಕ್ರೀಡಾಪಟು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಹಾಕಿಯ ಸುವರ್ಣಯುಗದ ಸಾಕ್ಷಿಯಾಗಿದ್ದ ಧ್ಯಾನ್ಚಂದ್ ಅವರು ತಮ್ಮ ಅಸಾಧಾರಣ ಕೌಶಲದಿಂದ ಭಾರತಕ್ಕೆ ಜಾಗತಿಕ ಕೀರ್ತಿ ತಂದುಕೊಟ್ಟಿದ್ದರು. ಅವರ ಚೆಂಡಿನ ಮೇಲಿನ ಅದ್ಭುತ ನಿಯಂತ್ರಣ ಮತ್ತು ವೇಗದ ಆಟದಿಂದಾಗಿ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. ಮೇಜರ್ ಧ್ಯಾನ್ಚಂದ್ ಅವರ ನೇತೃತ್ವದಲ್ಲಿ ಭಾರತೀಯ ಹಾಕಿ ತಂಡವು 1928, 1932 ಮತ್ತು 1936 ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸತತವಾಗಿ 3 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿತು. ಭಾರತ ಸರ್ಕಾರವು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಖೇಲ್ರತ್ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಿದೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅರ್ಜುನ್ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಹಾಗೂ ಅಂತಾರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ತರಬೇತುದಾರ ಮೈಸೂರಿನ ಎಸ್ಟಿ ಈಶನ್.
5: ಉತ್ತಮವಾದ ಮತ್ತು ಬಹಳ ಸಂತೋಷವಾದ ದಿನ ಎಲ್ಲ ಕ್ರೀಡಾಪಟುಗಳಿಗೆ. ಅದು ಸ್ಪೋರ್ಟ್ಸ್ ಡೇ, ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುಹಬ್ಬ. ಈ 3 ಒಲಿಂಪಿಕ್ಸ್ ಅಲ್ಲಿ 1928, 1932, 1936 ನಲ್ಲಿ ಕಂಟಿನ್ಯೂ ಆಗಿ ಒಲಿಂಪಿಕ್ ಗೋಲ್ಡ್ ಅನ್ನು ಕೊಟ್ಟಂತ ಧ್ಯಾನ್ಚಂದ್ ಉತ್ತಮವಾದ ಒಂದು ಪ್ರದರ್ಶನ. ಅದು ಇವತ್ತು ಎಲ್ಲ ಯುವತಿಗೊಂದು ದೊಡ್ಡ ಒಂದು ಮಾದರಿಯಾಗಿರಬೇಕು. ಅವರು ಪಟ್ಟಂತ ಒಂದು ಶ್ರಮ ಮತ್ತು ಕೊಟ್ಟಂತ ಕೊಡುಗೆ ನಮ್ಮ ದೇಶಕ್ಕೆ. ಉತ್ತಮವಾದ ಕ್ರೀಡಾಪಟುವನ್ನು ನೆನೆಸಿಕೊಳ್ಳುತ್ತಾ ಜೊತೆಯಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಏನಿದೆ, ಕ್ರೀಡಾಪಟುಗಳಿಗೆ ನ್ಯಾಷನಲ್ ಅವಾರ್ಡ್ಸ್, ಅರ್ಜುನ ಅವಾರ್ಡ್ ಕೊಡೋದು, ಮತ್ತೆ ಖೇಲೋ ರತ್ನ ಹಾಗೂ ದ್ರೋಣಾಚಾರ್ಯ ಅವಾರ್ಡ್, ಇಂಥ ತುಂಬಾ ಅವಾರ್ಡ್ಗಳನ್ನು ಕೊಟ್ಟವರಿಗೆ ಸನ್ಮಾನಿಸ್ತಾರೆ. ಇದು ಒಂದು ಒಳ್ಳೆಯ ಸಂದರ್ಭ, ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸ್ಪೋರ್ಟ್ಸ್ ಮನ್. ಇದು ನಮ್ಮ ಎಲ್ಲರ ಒಂದು ಭಾಗ್ಯ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
0: ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ಬೆಳಗ್ಗೆ 9:00 ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಶಿಕ್ಷಣ, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿರುವರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸುವರು. ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಲಾಗುವುದು. ಈ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಸಚಿವರು, ಶಾಸಕರು ಸೇರಿದಂತೆ ಎಲ್ಲರೊಂದಿಗೆ ಆಗಸ್ಟ್ 31ರಂದು ಸಭೆ ನಡೆಸಿ ಚರ್ಚಿಸಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ಹಾಗೂ ಅರಣ್ಯ ವಿಷಯಗಳ ಕುರಿತು ಮಡಿಕೇರಿಯಲ್ಲಿ ಸಾರ್ವಜನಿಕರ ಜತೆ ನಡೆಸಿದ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಡಿನಿಂದ ಆನೆಗಳು ಬಾರದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಆ ದಿಸೆಯಲ್ಲಿ 28 ಆರ್ಆರ್ಟಿ ಕಾರ್ಯಪಡೆಗಳನ್ನು ನಿಯೋಜಿಸಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಆಹಾರ, ಗಿಡಮರಗಳನ್ನು ಬೆಳೆಸುವುದು, ಕೆರೆಕಟ್ಟೆ ನಿರ್ಮಿಸಿ ಕುಡಿಯಲು ನೀರು ಒದಗಿಸುವುದು ಸೇರಿದಂತೆ ಹಲವು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರವು ಅಲೆಮಾರಿ ನಿಗಮಕ್ಕೆ ಎಸ್ಸಿಬಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ವಿಶೇಷ ಅನುದಾನವನ್ನು ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ಕಾಯ್ದಿರಿಸುವ ಆ ಸಮುದಾಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹೇಳಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಅಲೆಮಾರಿಗಳು ವಾಸಿಸುವ ಟೆಂಟ್ ಮತ್ತು ಗುಡಿಸಲುಗಳ ಬಳಿಗೆ ತೆರಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸುವ ಆದೇಶ ಜಾರಿಯಲ್ಲಿದೆ. ತುಮಕೂರಿನಲ್ಲಿ 8 ಎಕರೆ, ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನ ರಹಿತ ಅಲೆಮಾರಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
6: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ಪ್ರಾಮಾಣಿಕತೆಯ ಫಲ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಶಾಂಘಾಯ್ ಪಟ್ಟಣದ ಹತ್ತಿರದ ಹಳ್ಳಿಲಿ ಇಬ್ರು ತರುಣರಿದ್ರು. ಒಬ್ಬನ ಹೆಸರು ಜಿಯಾ, ಮತ್ತೊಬ್ಬ ಲಿ. ಇಬ್ರು ಸೋಮಾರಿಗಳು. ಸರಿಯಾಗಿ ಓದದೆ, ಶಾಲೆ ಶಿಕ್ಷಣವನ್ನೂ ಪೂರೈಸದೆ ಅಲ್ಲಲ್ಲಿ ಓಡಾಡ್ಕೊಂಡಿದ್ದವರು. ಯಾವ ಜ್ಞಾನ ಕೌಶಲ್ಯಗಳನ್ನ ಪಡೆಯದೆ ಉಳಿದಿದ್ದ ಇವರಿಗೆ ಯಾರು ಕೆಲಸ ಕೊಡ್ತಾರೆ? ಹಾಗೆಯೇ ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಊಟಕ್ಕೆ ದಂಡವಾಗಿ ಬೆಳೆದ್ರು. ಒಂದಿನ ಇಬ್ಬರ ಮನೆಯ ಪಾಲಕರು ಇವರನ್ನ ಮನೆಯಿಂದ ಹೊರಗೆ ಹಾಕಿ, ನೀವೇನಾದರೂ ಕಲ್ತು ಕೆಲಸ ಹುಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ರು. ಇಬ್ರು ಊರೆಲ್ಲ ತಿರುಗಿದ್ರು, ಕೆಲಸ ಸಿಗ್ಲಿಲ್ಲ. ಇವರ ಮಹಿಮೆ ಗೊತ್ತಿದ್ರಿಂದ ಯಾರೂ ಇವರನ್ನ ಹತ್ರಕ್ಕೂ ಸುಳಿಯೋಗ್ ಬಿಡ್ಲಿಲ್ಲ. ಪಕ್ಕದ ಊರುಗಳಿಗೆ ಹೋದ್ರೂ ಕೆಲಸ ದೊರಕಲಿಲ್ಲ. 3 ದಿನ ಊಟ ದೊರೆಯದೆ ಕಂಗಾಲಾಗಿ ಹೋದ್ರು. ಈ ದಿನ ಊಟ ಸಿಗದಿದ್ರೆ ಪ್ರಾಣವೇ ಹೋಗ್ಬಿಡುತ್ತದೆ ಅನ್ನಿಸ್ತಿತ್ತು. ಇಬ್ರು ಹಸಿವಿನಿಂದ ತೂರಾಡುತ್ತಾ ಮತ್ತೊಂದು ಗ್ರಾಮಕ್ಕೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಬೌದ್ಧ ದೇವಸ್ಥಾನ ಕಂಡಿತು. ಅಲ್ಲಿ ತುಂಬಾ ಜನ ಓಡಾಡ್ತಾ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಆ ದಿಕ್ಕಿನಿಂದ ಘಮಘಮಿಸುವ ಆಹಾರದ ಪರಿಮಳ ಸೂಸಿ ಬರ್ತಾ ಇತ್ತು. ಜಿಯಾ ಮತ್ತು ಲಿ ಇವರಿಬ್ಬರ ಬಾಯಲ್ಲೂ ನೀರುರ್ತು. ಹಸಿವು 10 ಪಟ್ಟು ಹೆಚ್ಚಾಯ್ತು. ಲೀ ಹೇಳ್ದ, ಜಿಯಾ, ಆ ದೇವಸ್ಥಾನಕ್ಕೆ ಹೋಗಿ ನಮ್ಗೆ ತುಂಬಾ ಹಸಿವಾಗಿದೆ, ಊಟ ನೀಡಿ ಅಂತ ಕೇಳೋಣ್ವಾ. ಅವರು ಸಾಮಾನ್ಯವಾಗಿ ಕರುಣೆಯುಳ್ಳವರಾಗಿರ್ತಾರೆ, ಊಟ ಸಿಕ್ಕಿದ್ರೂ ಸಿಕ್ಬಹುದು. ಆಗ ಜಿಯಾ ಹೇಳ್ತಾನೆ, ಹಾಗೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳೋಕಾಗೋದಿಲ್ಲ. ಅವರು ಕೊಡ್ದಿದ್ರೆ ನಾವು ಬಲ ಪ್ರಯೋಗ ಮಾಡಿ ಆದ್ರೂ ಊಟ ಮಾಡ್ಲೇಬೇಕಾಗುತ್ತೆ ಅಂದ. ಅದಕ್ಕೆ ಲೀ ಅಸಮ್ಮತಿ ಸೂಚಿಸಿ, ಮೂರ್ಖ, ನಿನಗೆ ಗೊತ್ತಿಲ್ವಾ, ಈ ಸನ್ಯಾಸಿಗಳೆಲ್ಲ ಶಾವೋಲಿನ್ ಪಂಥಕ್ಕೆ ಸೇರಿದವರು, ಯುದ್ಧ ವಿದ್ಯೆಯಲ್ಲಿ ಪರಿಣಿತರು. ನಾವೇನಾದ್ರೂ ಅವ್ರ ಮೇಲೆ ಏರು ಹೋದ್ರೆ ನಾವು ಬದುಕಿದ್ದರ ಗುರುತು ಕೂಡ ಉಳಿಯೋದಿಲ್ಲ ಅಂತ ಹೇಳ್ದ. ಒಂದ್ ಕ್ಷಣ ಯೋಚಿಸಿ ಜಿಯಾ ಹೇಳ್ದ, ನನ್ಗೊಂದು ಹೊಸ ಆಲೋಚನೆ

ಪ್ರಶ್ನೆ ಬಂದಿದೆ. ನಾವಿಬ್ರು ಬುದ್ಧ ದೇವನ ಅತ್ಯಂತ ಶ್ರದ್ಧಾಳುಗಳು ಅಂತ ಹೇಳ್ಕೊಳ್ಳೋಣ. ಆಗ ಅವರು ಊಟ ನೀಡಿಯೇ ನೀಡ್ತಾರೆ. ಆದ್ರೆ ಲೀ ಹೇಳ್ದ, ಸುಳ್ಳು ಹೇಳೋದ್ ಬೇಡ, ಅದು ಧಾರ್ಮಿಕ ಜನರ ಮುಂದೆ. ಯಾಕಂದ್ರೆ ನಾವು ಧಾರ್ಮಿಕರು ಅಲ್ಲ, ಬುದ್ಧನ ಶಿಷ್ಯರು ಅಲ್ಲ. ಅದು ನಿನ್ ಹಣೆ ಬರಹ, ಏನಾದ್ರೂ ಹೇಳ್ಕೋ. ನಾನ್ ಮಾತ್ರ ಬುದ್ಧನ ಶಿಷ್ಯನೆಂದು ಹೇಳಿ ಒಳ್ಳೆಯ ಊಟ ಗಿಟ್ಟಿಸ್ಕೊಳ್ತೇನೆ ಎಂದ ಜಿಯ. ಇಬ್ರು ಹೋಗಿ ದೇವಸ್ಥಾನದ ಬಾಗಿಲು ತಟ್ಟಿದ್ರು. ಅಲ್ಲಿಯ ಗುರು ಬಂದು ಬಾಗಿಲು ತೆರೆದು ಏನ್ ಬೇಕಿತ್ತು ಅಂತ ಕೇಳ್ದ. ತಕ್ಷಣ ಜಿಯ, ಕೃಪಾಮಯವಾದ ಬುದ್ಧ ನಿಮ್ಮನ್ನ ಸದಾ ಕಾಪಾಡ್ಲಿ. ನಾನು ನಮ್ಮ ಬೌದ್ಧ ದೇವಾಲಯದ ಶಾವೋಲಿನ್ ಪರಂಪರೆಯ ಎಲ್ಲ ಭಿಕ್ಷುಗಳ ಪ್ರಣಾಮಗಳನ್ನು ಹೊತ್ತು ತಂದಿದ್ದೇನೆ. ನಾನು ಕೂಡ ತಮ್ಮ ಹಾಗೆಯೇ ಬುದ್ಧನ ಕೃಪಾಛತ್ರದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವ ಸೇವಕ ಎಂದು ವಿನೀತವಾಗಿ ನುಡಿದ. ಆಗ ಗುರುಗಳು ಲೀಯತ್ತ ತಿರುಗಿ, ಮತ್ತೆ ನೀನು ನಮ್ಮ ಪರಂಪರೆಯವನೇ ಅಂತ ಕೇಳಿದ್ರು. ಲೀ ಹೇಳ್ದ, ಇಲ್ಲ, ನಾನೇನು ಧಾರ್ಮಿಕನಲ್ಲ, ನನಗೆ ತುಂಬಾ ಹಸಿವಾಗಿತ್ತು, ಊಟ ದೊರಕುತ್ತೇನೋ ಅಂತ ಇಲ್ಲಿಗೆ ಬಂದೆ. ಗುರು ಗಂಭೀರವಾಗಿ ಹೇಳ್ದ, ಆಯ್ತು, ಇಬ್ರು ಒಳಗ್ ಬನ್ನಿ. ನಂತರ ಲೀಯತ್ತ ತಿರುಗಿ, ನೋಡಪ್ಪ, ನೀನು ಹೀಗೆ ಸೀದಾ ಹೋದ್ರೆ ಅಡುಗೆ ಮನೆ ಸಿಗುತ್ತೆ. ಅಲ್ಲಿ ನಮ್ಮ ಹುಡುಗರು ನಿನಗೆ ಬೇಕಾದ್ದನ್ನ ಬೇಕಾದಷ್ಟು ನೀಡ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡು ಅಂದ್ರು. ಆಮೇಲೆ ಜಿಯಾನನ್ನ ನೋಡಿ, ಸಹೋದರ, ನೀವು ನಮ್ಮ ಹಾಗೆ ಬುದ್ಧನ ಶಿಷ್ಯರಲ್ವೇ, ನಿನಗೆ ಗೊತ್ತಿರಬೇಕಲ್ಲ, ಇಂದು ಉಪವಾಸದ ದಿನ, ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ತಾವು ದಯವಿಟ್ಟು ಬನ್ನಿ ಅಂತ ಹೇಳಿ ಅವನನ್ನ ಕರೆದುಕೊಂಡು ಹೊರಟರು. ಜಿಯಾನ ಕಣ್ಣುಗಳು ಬೆಳ್ಳಗಾದ್ವು. ಬಂಧುಗಳೇ, ಇದು ತಾವು ಪರಂಪರೆಯ ಸುಂದರ ಕತೆ. ಪ್ರಾಮಾಣಿಕತೆಯ ಫಲ ಯಾವಾಗ್ಲೂ ದೊಡ್ಡದು. ಕೆಲವೊಮ್ಮೆ ಅಪ್ರಾಮಾಣಿಕತೆ ಜಯ ಪಡೆದ ಹಾಗೆ ತೋರುತ್ತೆ, ಅದು ಶಾಶ್ವತವಾದುದಲ್ಲ. ಅಪ್ರಾಮಾಣಿಕತೆಯ ಪ್ರತಿಫಲ ಯಾವಾಗ ಯಾವ ರೀತಿ ಬಡಿದೀತು ಎಂಬುದನ್ನ ಹೇಳೋಕೆ ಅಸಾಧ್ಯ. ಅಧಿಕಾರದ ಅಮಲು ನೆತ್ತಿಗೇರಿ ಕುಳಿತಾಗ ಅವರ ನಡೆಯನ್ನು ನೋಡಿ ಪ್ರಾಮಾಣಿಕತೆಗೆ ಬೆಲೆಯಿಲ್ಲ ಅಂತ ಕೆಲಕಾಲ ಅನ್ಸೋದುಂಟು. ಆದ್ರೆ ಅವರು ಮುಂದೆ ಕುಸಿದು ಕಂಗೆಟ್ಟು ಕುಳಿತಾಗ ಇದು ಅಂದಿನ ಅಪ್ರಾಮಾಣಿಕತೆಗೆ ದೊರೆತ ಫಲ ಎಂಬುದು ನೆನಪಾಗಬೇಕು. ಇದು ಎಲ್ಲ ಧರ್ಮಗಳಲ್ಲಿ ನಂಬಿಕೆಗಳಲ್ಲಿ ಕಂಡುಬರುವ ಮೂಲತತ್ವವಾಗಿರುತ್ತೆ. ಪ್ರಾಮಾಣಿಕತೆಯೋ ಅಪ್ರಾಮಾಣಿಕತೆಯೋ ನಿಮ್ಮ ಆಯ್ಕೆಗೆ ಬಿಟ್ಟದ್ದು.

0: ಪ್ರಿಯ ಕೆಳಗರೆ, ಇದುವರೆಗೂ ಕರುಣಾಳು ಬಾಬೆಳಗೆ ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕತೆಯ ಫಲ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಗೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಕೇಳ್ತಾ ಇದ್ದೀರಾ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.
2: ಅಕಾಲಿಕ ಮಳೆಗೆ ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम अवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.
5: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
6: ಶರಣು ಶರಣಾರ್ಥಿ. ವ್ಯಕ್ತಿಯ ಮನಸ್ಸು ಬಹಳಷ್ಟು ಏಕಾಗ್ರ ಆಗಿದ್ದಾಗ ಮಾತ್ರ ಅವನು ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಏಕಾಗ್ರತೆ ಇಲ್ಲ ಅಂದ್ರೆ ನಮ್ಮ ಮನಸ್ಸೇ ನಮ್ಮನ್ನ ಕಾಡಿಸ್ತಾ ಇರ್ತದೆ. ಹಾಗಿದ್ರೆ ಮನಸ್ಸು ನಮ್ಮನ್ನ ಕಾಡಬಾರ್ದು ಅಂದ್ರೆ ನಾವು ಮನಸ್ಸನ್ನ ಚಂಚಲ ಆಗ್ಲಿಕ್ಕೆ ಬಿಡಬಾರ್ದು. ಮನಸ್ಸಿನ ಚಂಚಲತೆಯನ್ನ ಸಮಾಪ್ತಿ ಮಾಡಿದಾಗ ಮಾತ್ರ ಶಿವ ಧ್ಯಾನದಲ್ಲಿ ನಾವು ತಲ್ಲೀನ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ನಾವು ಕೇವಲ ಭ್ರಾಂತಿ ಯೋಗಿಗಳು ಆಗ್ತೇವೆ ಅನ್ನೋ ಸುಂದರವಾದ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಚಿತ್ತ ಶುದ್ಧ ಇಲ್ಲದವರಲ್ಲಿ ಮನಸಂಚಲ ನಿಲ್ಲದು, ಮನಸಂಚಲ ನಿಲ್ಲದವರಲ್ಲಿ ಶಿವ ಧ್ಯಾನ ಕರಿಗೊಳ್ಳದು, ಶಿವ ಧ್ಯಾನ ಕರಿಗೊಳ್ಳದವರಲ್ಲಿ ಮಾತು ಸಟೆ. ಗುಹೇಶ್ವರನನ್ನ ಅರಿಯದವರ ಭ್ರಾಂತಿ ಯೋಗಿಗಳ ಮನ ಬೇತಾಳನಂತೆ ಕಾಡುವುದು. ಅಂದ್ರೆ ನಮ್ಮ ಚಿತ್ತ ಶುದ್ಧ ಇಲ್ಲ ಅಂದ್ರೆ ಮನಸ್ಸು ಸದಾ ಕಾಲಕ್ಕೂ ಚಂಚಲ ಆಗ್ತಾ ಇರ್ತದೆ. ಯಾರ ಮನಸ್ಸು ಶುದ್ಧವಾಗಿಲ್ವೋ ಅವರ ಮನಸ್ಸಿನ ಚಂಚಲತೆ ಎಂದೂ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಚಂಚಲ ಆಗಬಾರ್ದು ಅಂದ್ರೆ ಮೊದಲು ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ವರ್ತಮಾನ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಮಾತನ್ನ ಹೇಳ್ತಾರೆ, ನನ್ನ ಮನಸ್ಸು ಬಹಳ ಚಂಚಲ, ನನಗೆ ನನ್ನ ಮನಸ್ಸನ್ನ ಏಕಾಗ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಮನಸ್ಸನ್ನ ಏಕಾಗ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಮನಸ್ಸು ಶುದ್ಧ ಇಲ್ಲ. ಎಲ್ಲಿ ಮನಸ್ಸಿನಲ್ಲಿ ಶುದ್ಧ ವಿಚಾರಗಳು ನಡೀತಾ ಇರ್ತದೋ ಅಲ್ಲಿ ಮನಸ್ಸು ಶಾಂತವಾಗಿರ್ತದೆ. ಯಾವ ಮನಸ್ಸಿನಲ್ಲಿ ಶುದ್ಧ ವಿಚಾರಗಳು ನಡೀತಾ ಇರ್ತದೋ ಆ ಮನಸ್ಸಿನ ವಿಚಾರಗಳು ಬಹಳ ನಿಧಾನವಾಗಿ ನಡೀತಾ ಇರ್ತದೆ. ಮತ್ತು ನಮ್ಮ ವಿಚಾರಗಳ ಗತಿ ನಿಧಾನವಾಗಿ ಇರುವ ಕಾರಣ ಅಪಾರ ಶಾಂತಿಯ ಅನುಭವ ಆ ಮನಸ್ಸಿನಲ್ಲಿ ಆಗ್ತಾ ಇರ್ತದೆ. ಇವತ್ತು ಮನಸ್ಸಿನ ಚಂಚಲತೆಗೆ ಕಾರಣ ಏನು ಅಂದ್ರೆ ನಾವು ಅನೇಕರ ಬಗ್ಗೆ ನಕಾರಾತ್ಮಕ ವಿಚಾರಗಳನ್ನ ಮಾಡ್ತೀವಿ. ಅನೇಕರಿಗೆ ಅಶುಭ ಆಗಬೇಕು, ಕೆಟ್ಟದ್ದಾಗಬೇಕು ಅಂತ ಬಾರಿ ಬಾರಿಗೂ ಯೋಚನೆಯನ್ನ ಮಾಡಿದಾಗ, ಯಾರಿಗಾದ್ರೂ ಒಬ್ಬರಿಗೆ ಕೆಟ್ಟದ್ದಾಗ್ಲಿ ಅನ್ನುವಂತಹ ಒಂದು ಕೆಟ್ಟ ವಿಚಾರ ನನ್ನ ಮನಸ್ಸಿನಲ್ಲಿ ನಡಿಲಿಕ್ಕೆ ಪ್ರಾರಂಭ ಆದ್ರೆ ನಾನು ಮನಸ್ಸಿನ ಶಾಂತಿಯನ್ನ ಕಳ್ಕೊಳ್ತೀನಿ. ಯಾಕೆಂದ್ರೆ ಮನಸ್ಸಿನಲ್ಲಿ ಶುದ್ಧತೆ ಇಲ್ಲ ಅಂದ್ರೆ ಮನಸ್ಸು ಚಂಚಲ ಆಗ್ತದೆ. ಅಂದ್ರೆ ಅಶುದ್ಧ ವಿಚಾರ ಬಂತು, ಬೇರೆಯವರಿಗೆ ಕೆಟ್ಟದ್ದಾಗಬೇಕು, ಹಾನಿ ಆಗಬೇಕು ಅನ್ನೋ ಒಂದು ಅಶುದ್ಧ ವಿಚಾರ ನನ್ನ ಶಾಂತಿಯಿಂದ ನನ್ನನ್ನು ದೂರ ಮಾಡ್ತದೆ. ಹಾಗಿದ್ರೆ ಅಶುದ್ಧ ವಿಚಾರಗಳಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಸದಾ ಕಾಲಕ್ಕೂ ಶುಭ ವಿಚಾರಗಳನ್ನೇ ನಿರ್ಮಾಣ ಮಾಡುವಂತಹ ಅಭ್ಯಾಸವನ್ನ ಮಾಡಿಕೊಳ್ಬೇಕು. ಇಲ್ಲ ಅಂದ್ರೆ ಮನಸ್ಸಿನ ಚಂಚಲತೆ ನಿಲ್ಲೋದಿಲ್ಲ. ಸದಾ ಮನಸ್ಸು ಚಂಚಲ ಆಗ್ತಾ ಇತ್ತು ಅಂದ್ರೆ ಶಿವ ಧ್ಯಾನದಲ್ಲಿ ನಮಗೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಅಲ್ಲಮ ಪ್ರಭುಗಳು ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾವು ಶಿವ ಧ್ಯಾನದಲ್ಲಿ ಮನಸ್ಸನ್ನ ಏಕಾಗ್ರ ಮಾಡಬೇಕು ಅಂದ್ರೆ ಮೊದಲು ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು. ಇವತ್ತು ನಮ್ಮನ್ನೇ ನಾವು ನೋಡ್ಕೊಂಡ್ರೆ ನನ್ನ ಮನಸ್ಸು ಶುದ್ಧವಾಗಿದೆನಾ, ಶ್ರೇಷ್ಠ ವಿಚಾರಗಳು ಮಾತ್ರ ನನ್ನ ಮನಸ್ಸಿನಲ್ಲಿ ನಡೀತಾ ಇದೆನಾ ಅಂತ ನೋಡ್ಕೊಂಡ್ರೆ, ಇವತ್ತು ಸಾವಿರಾರು ವಿಚಾರವನ್ನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮಾಡ್ತಾ ಇರುವ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಹೆಚ್ಚು ವಿಚಾರಗಳು ಕೇವಲ ವ್ಯರ್ಥ ವಿಚಾರಗಳು ಮತ್ತು ನಕಾರಾತ್ಮಕ ವಿಚಾರಗಳೇ ಆಗಿದೆ. ಬರೀ ಕಳೆದು ಹೋದ ಘಟನೆಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ವಿಚಾರವನ್ನ ಮಾಡ್ತಾ ಇರ್ತೀವಿ. ಅಂದ್ರೆ ಯಾರೋ ಒಬ್ರು ದುಃಖ ಕೊಟ್ಟಿದ್ರು, ಯಾರೋ ಕಷ್ಟ ಕೊಟ್ಟಿದ್ರು, ಯಾರೋ ನೋವು ಕೊಟ್ಟಿದ್ರು, ಅವ್ರು ಕೊಟ್ಟು 10 ವರ್ಷ ಆಗಿದೆ, 5 ವರ್ಷ ಆಗಿದೆ, ಆದರೆ 10 ವರ್ಷದ ನಂತರವೂ ಕೂಡ ಆ ಮಾತನ್ನ ನಾವು ಮನಸ್ಸಿನಿಂದ ತೆಗೆದುಹಾಕ್ಲಿಕ್ಕೆ ತಯಾರಿಲ್ಲ. ಇವತ್ತಿಗೂ ಅದೇ ಘಟನೆಯ ಮಾತನ್ನ ಬಾರಿ ಬಾರಿಗೂ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ತಾನೆ ಇದ್ದೀವಿ. ಇಂಥವರು ಈ ರೀತಿ ಅಂದಿದ್ರು, ಇಂಥವರು ಈ ರೀತಿ ಅಂದಿದ್ರು. ಆ ಮಾತನ್ನು ನೆನಪು ಮಾಡಿಕೊಂಡ ತಕ್ಷಣ ಮತ್ತೆ ಮನಸ್ಸು ಅಶಾಂತ ಆಗ್ತದೆ. ಅಂದರೆ ಅಶುದ್ಧ ವಿಚಾರವನ್ನು ಪುನಃ ಪುನಃ ನಾವೇ ಮನಸ್ಸಿನಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಒಂದು ಕಡೆ ಅವರು ನಮಗೆ ಕೊಟ್ಟಂತಹ ಕಷ್ಟ, ಅವರು ಮಾಡಿರುವ ಮೋಸದ ವಿಚಾರ, ಹಾಗೆ ಅವರಿಂದ ನಮಗೆ ಸಿಕ್ಕಿರುವಂತಹ ದುಃಖ, ಆ ಮಾತಿನ ವಿಚಾರ ಇವತ್ತಿಗೂ ಮನಸ್ಸಿನಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಅದಕ್ಕೆ ರಿಟರ್ನ್ ಆಗಿ ನಾನು ಅವರಿಗೆ ಕೆಟ್ಟದ್ದನ್ನು ಮಾಡಬೇಕು. ಯಾವಾಗ ಮಾಡಲಿ, ಹೇಗೆ ಮಾಡಲಿ, ಹೇಗಾದರೂ ಮಾಡಿ ಅವ್ರಿಗೆ ಕೆಟ್ಟದ್ದಾಗಬೇಕು ಅನ್ನುವಂತಹ ನಕಾರಾತ್ಮಕ ವಿಚಾರ, ಈ ಎರಡೂ ವಿಚಾರಗಳು ಇವತ್ತು ಹೆಚ್ಚು ಹೆಚ್ಚು ಮನಸ್ಸಿನಲ್ಲಿ ನಡೀತಾ ಇರೋ ಕಾರಣ ನಮ್ಮ ಮನಸ್ಸು ಶಾಂತವಾಗಿ ಇರೋ ಬದಲು ಹೆಚ್ಚು ಅಶಾಂತಿಯ ಅನುಭವವನ್ನು ಮಾಡ್ತಾ ಇದೆ. ಈ ಅಶಾಂತಿಯಲ್ಲಿರುವಂತಹ ಮನಸ್ಸು ನಿರಂತರ ಚಂಚಲತೆಯ ಅನುಭವ ಮಾಡ್ತಾ ಇದೆ. ಅದಕ್ಕೆ ಅನೇಕರು ಹೇಳ್ತಾರೆ, ನನ್ನ ಮನಸ್ಸು ಅನ್ನುವಂಥದ್ದು ಲಗಾಮಿಲ್ಲದ ಕುದುರೆಯಂತೆ, ಅದನ್ನು ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದು ಆ ಕಡೆ ಈ ಕಡೆ ಓಡ್ತಾನೆ ಇರ್ತದೆ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಮನಸ್ಸಿನ ಚಂಚಲತೆ ಉಳ್ಳಂತಹ ವ್ಯಕ್ತಿ ಶಿವಧ್ಯಾನವನ್ನ ಮಾಡಬೇಕು ಅಂತ ಕುತ್ಕೊಂಡ್ರೂ ಕೂಡ ಅವನ ಮನಸ್ಸು ಸದಾಶಿವನಾದಂತಹ ಪರಂಜ್ಯೋತಿ ಪರಮಾತ್ಮನ ಕಡೆ ಏಕಾಗ್ರ ಆಗೋ ಬದಲು ಮತ್ತೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತದೆ. ಆದರೆ ಧ್ಯಾನ ಮಾಡುವಂತಹ ಸಮಯದಲ್ಲಿ ನಮ್ಮ ಮನಸ್ಸು ಬಹಳ ಶುದ್ಧವಾಗಿರಬೇಕು. ಯಾಕೆಂದ್ರೆ ಅತೀ ಶುದ್ಧನಾದಂತಹ ಪರಮ ಪವಿತ್ರನಾದಂತಹ ಆ ಸದಾಶಿವನನ್ನು ನಾವು ನೆನಪು ಮಾಡಲಿಕ್ಕೆ ಕುತ್ಕೊಂಡಿದ್ದೀವಿ ಅಂದರೆ ನಮ್ಮ ಮನಸ್ಸು ಅಷ್ಟು ಶುದ್ಧ ಇದ್ದಾಗ ಮಾತ್ರ ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಇರಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ಅಶುದ್ಧ ವಿಚಾರವನ್ನು ಇಟ್ಕೊಂಡು ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಕುತ್ಕೊಂಡ್ರೆ ಸದಾಶಿವನಾದ ಪರಮಾತ್ಮನ ಧ್ಯಾನ ಮನಸ್ಸಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಪರಮಾತ್ಮನ ಕಡೆ ಏಕಾಗ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಲ್ಲಮ ಪ್ರಭುಗಳು ಇಲ್ಲಿ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಪರಮಾತ್ಮನ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಶಿವ ಧ್ಯಾನ ಸ್ಟಾರ್ಟ್ ಅಂದ್ರೆ ಪರಮಾತ್ಮ ಶಿವನ ಸ್ವರೂಪನೇ ನಮಗೆ ಕಾಣಿಸ್ಬೇಕು. ಆ ಪರಮಾತ್ಮನ ಮಹಿಮೆಯ ವಿಚಾರಗಳೇ ಮನಸ್ಸಿನಲ್ಲಿ ಬರಬೇಕು. ಆ ಪರಮಾತ್ಮನ ಧ್ಯಾನದಲ್ಲಿ ಸದಾ ಖುಷಿಯಲ್ಲೇ ನಾವು ಸ್ಥಿತ ಆಗ್ಬೇಕು. ಆ ಶಿವನ ಧ್ಯಾನವನ್ನ ಬಿಟ್ಟು ಅಲ್ಲಸಲ್ಲದ ವಿಚಾರಗಳ ಕಡೆ ಮನಸ್ಸು ಹೋಗ್ಲೇಬಾರದು. ಆ ರೀತಿ ಮನಸ್ಸನ್ನ ಏಕಾಗ್ರ ಮಾಡಿ ನಾವು ಕುತ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಪರಮಾತ್ಮ ಶಿವನ ಧ್ಯಾನ ಮಾಡಬೇಕಾದಾಗ ಮನಸ್ಸಿಗೆ ಹೇಳಬೇಕು, ಈಗ ಬೇರೆ ಯಾವ ವಿಚಾರನೂ ಬರಬಾರದು ಅಂತ. ಹೇಗೆ ವ್ಯಕ್ತಿ ಇಡೀ ದಿನ ಕೆಲಸ ಮಾಡಬೇಕಾದ್ರೆ ಕೆಲಸದ ಅನೇಕ ವಿಚಾರಗಳು ಅವನ ಮನಸ್ಸಿನಲ್ಲಿ ನಡೀತಾ ಇರ್ತದೆ, ಅದೇ ವ್ಯಕ್ತಿ ರಾತ್ರಿ ಮಲಗಬೇಕು ಅಂತ ಬೆಡ್ರೂಮಿಗೆ ಹೋದ ತಕ್ಷಣ ಎಲ್ಲಾ ಕೆಲಸದ ವಿಚಾರಗಳಿಗೆ ಅವನು ಸ್ಟಾಪ್ ಅಂತಾನೆ, ಮಲಗಬೇಕು ಅನ್ನೋ ವಿಚಾರಕ್ಕೆ ಸ್ಟಾರ್ಟ್ ಅಂತಾನೆ, ಆಗ ಅವನಿಗೆ ನಿದ್ದೆ ಬರ್ತದೆ. ಉಳಿದ ಇಡೀ ದಿನದ ಕೆಲಸ ಕಾರ್ಯದ ವಿಚಾರ ಮನಸ್ಸಿನಿಂದ ಸ್ಟಾಪ್ ಆಗ್ಬಿಡ್ತದೆ. ಹಾಗೆ ಮಲಗುವಂತಹ ಸಂದರ್ಭದಲ್ಲಿ ಹೇಗೆ ಕೆಲಸದ ಕಾರ್ಯದ ವಿಚಾರವನ್ನ ನಾವು ಸ್ಟಾಪ್ ಮಾಡ್ತೀವೋ, ಹಾಗೆ ಶಿವನ ಧ್ಯಾನ ಮಾಡುವಂತಹ ಸಮಯದಲ್ಲೂ ಕೂಡ ನಾವು ಏನ್ ಮಾಡಬೇಕು ಅಂದ್ರೆ ಈ ವ್ಯರ್ಥ ವಿಚಾರ ನಕಾರಾತ್ಮಕ ವಿಚಾರಗಳಿಗೆ ಸ್ಟಾಪ್ ಅನ್ಬೇಕು, ಶಿವ ಧ್ಯಾನಕ್ಕೆ ಸ್ಟಾರ್ಟ್ ಅನ್ನುವಂತಹ ಸಂಕಲ್ಪ ಕೊಟ್ರೆ ಮನಸ್ಸು ಸಂಕಲ್ಪ ಮಾಡುವಂತಹ ಶಕ್ತಿ. ಒಂದು ವೇಳೆ ಪರಮಾತ್ಮ ಶಿವನನ್ನೇ ಅರ್ಥ ಮಾಡಿಕೊಳ್ಳದೆ ಅವನ ಧ್ಯಾನದಲ್ಲಿ ಕುತ್ಕೊಂಡು ಮನಸ್ಸು ಆ ಕಡೆ ಈ ಕಡೆ ಹೋಗುವಂತೆ ನಾವು ನೋಡ್ಕೊಳ್ತಾ ಇದ್ದೀವಿ, ಮನಸ್ಸು ಚಂಚಲ ಆಗ್ಲಿಕ್ಕೆ ನಾವು ಬಿಡ್ತಾ ಇದ್ದೀವಿ ಅಂದ್ರೆ ಆ ಸದಾಶಿವನ ಬಗ್ಗೆ ಹೇಳ್ತಾ ಇರುವಂತಹ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಯೋಗಿಗಳು ಭ್ರಾಂತಿ ಯೋಗಿಗಳು, ಬರೀ ಅವರು ಕನಸನ್ನ ಕಾಣ್ತಿದ್ದಾರೆ ಸ್ವಯಂ ಯೋಗಿ ಅಂತ ಹೇಳಿ, ಅದು ಅವರ ಭ್ರಮೆ ಆಗಿದೆ, ಅದು ಸತ್ಯ ಅಲ್ಲ. ಯಾರು ಈ ರೀತಿ ಭ್ರಾಂತಿ ಯೋಗಿಗಳಾಗಿರ್ತಾರೋ ಅವರ ಮನಸ್ಸು ಬೇತಾಳನಂತೆ ಅವರನ್ನ ಕಾಣಿಸ್ತದೆ. ನಾವು ಒಂದು ವೇಳೆ ಮನಸ್ಸನ್ನ ಚಂಚಲ ಮಾಡ್ಕೊಳ್ತಾ ಶಿವನ ಧ್ಯಾನ ಮಾಡ್ತೀವಿ ಅಂತ ಕುತ್ಕೊಂಡ್ರೆ ನಮ್ಮ ಮನಸ್ಸೇ ನಮ್ಮನ್ನ ಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಬೇತಾಳದಂತೆ. ಬೇತಾಳದಂತೆ ಮನಸ್ಸು ಕಾಡಬಾರದು ಅಂದ್ರೆ ನಾವು ಮನಸ್ಸನ್ನ ಶುದ್ಧವಾಗಿಟ್ಕೊಳ್ಬೇಕು, ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಅಲ್ಲಮ ಪ್ರಭುಗಳು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಚಿತ್ತ ಶುದ್ಧ ಇಲ್ಲದವರಲ್ಲಿ ಮನಸ್ಸಂಚಲ ನಿಲ್ಲದು, ಮನಸ್ಸಂಚಲ ನಿಲ್ಲದವರಲ್ಲಿ ಶಿವ ಧ್ಯಾನ ಕರಿಗೊಳ್ಳದು. ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನ ಚಂಚಲತೆ ದೂರ ಆಗೋದಿಲ್ಲ, ಮನಸ್ಸಿನ ಚಂಚಲತೆ ದೂರ ಆಗ್ಲಿಲ್ಲ ಅಂದ್ರೆ ಶಿವ ಧ್ಯಾನ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ. ಆಗ ಮನಸ್ಸು ಕಾಡ್ತದೆ, ಮನಸ್ಸಿನ ಕಾಟದಿಂದ ಮುಕ್ತ ಆಗಬೇಕು, ಅಶಾಂತಿಯಿಂದ ಮುಕ್ತ ಆಗಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಓಂ ಶಾಂತ್.

0: ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.
1: ಅಕಾಲಿಕ ಮಳೆಗೆ ಮಿಂಚು

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಎರಡು ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579 ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಜ್ಬೇಕಿಸ್ತಾನಕ್ಕೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿ

0: ಚೇತರಿಕೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579ಕ್ಕೆ ಏರಿಕೆಯಾಗಿದ್ದು 1924 ಜನರು ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಪತ್ತೆಯಾದ 1924 ಜನರಲ್ಲಿ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು, ವಿದೇಶಿ ಪ್ರಜೆಗಳು, ನಾಗರಿಕರು ಮತ್ತು ಭದ್ರತಾ ಹಾಗೂ ಸರ್ಕಾರಿ ಸಿಬ್ಬಂದಿ ಸೇರಿದ್ದಾರೆ. ಜಲವಿದ್ಯುತ್ ಯೋಜನೆಗಳಿಂದ 933 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಆದರೆ 517 ವಿದೇಶಿ ಪ್ರಜೆಗಳು ಪತ್ತೆಯಾಗಿಲ್ಲ. ಈ ನಡುವೆ ಹಠಾತ್ ಪ್ರವಾಹದಿಂದ ಹಾನಿಗೊಳಗಾದ ನೇಪಾಳಕ್ಕೆ 10 ಟನ್ ಮಾನವೀಯ ನೆರವನ್ನು ಹೊತ್ತ ಭಾರತದ 3ನೇ ವಿಮಾನವು ನಿನ್ನೆ ಸಂಜೆ ಕಠ್ಮಂಡುವಿಗೆ ತೆರಳಿದೆ. ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್, ಆಹಾರ ಪ್ಯಾಕೆಟ್ಗಳು ಮತ್ತು ನೀರಿನ ಶುದ್ದೀಕರಣ ಮಾತ್ರೆಗಳು ಈ ನೆರವಿನಲ್ಲಿ ಸೇರಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ರೆಕ್ ತಂಡದ 11 ಸದಸ್ಯರ ತಂಡವು ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಬುಧವಾರ ಸಂಭವಿಸಿದ ಹಠಾತ್ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೈಸ್ವಾಲ್, ತ್ರಿಶೂಲಿ ಒಂದು ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 63 ಭಾರತೀಯ ಪ್ರಜೆಗಳನ್ನು ಆ ಪ್ರದೇಶದಿಂದ ರಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡು ತಲುಪಿದ ತಮಿಳುನಾಡಿನ 21 ಭಾರತೀಯ ಪ್ರಜೆಗಳು ನವದೆಹಲಿಗೆ ನಿನ್ನೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸುಮಾರು 400 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸರ್ಕಾರವು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿ ಅದು ಹಾಗಲಿರಡು ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಶಿಕ್ಷಣ, ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ, ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜನಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಈರೋಡ್ನಲ್ಲಿರುವಂತಹ ಕೊಂಗು ವೆಲಲಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ನ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಉಪರಾಷ್ಟಪತಿಯವರು ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಅಲ್ಲಿ ವಿಧಾನಸೌಧದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟಪತಿಯವರು ಕೇರಳಂಗೆ ಭೇಟಿ ನೀಡಲಿದ್ದು ಕೇರಳಂ ಕೌಮುಡಿಯ 115ನೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ಚರಣದಲ್ಲಿ ಲಕ್ಷದ್ವೀಪದ ಅಗತ್ತಿಗೆಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಆಗಸ್ಟ್ 29ರ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. ಆಗಸ್ಟ್ 28ರಿಂದ 30ರವರೆಗೆ ಗೌರವ ನಮನ ಆಟ ಮತ್ತು ಚಲನೆ ಎಂಬ ಧ್ಯೇಯ ವಾಕ್ಯದಡಿ ನಡೆಯುತ್ತಿರುವಂತಹ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಕ್ರೀಡೆ, ದೈಹಿಕ ಕ್ಷಮತೆ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ವಿವಿಧೆಡೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ

0: ಸೀತಾರಾಮನ್ ಅವರು 6 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು, ಈ ಅವಧಿಯಲ್ಲಿ ಅವರು G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಹಿರಿಯ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಮತ್ತು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಹಾಗೆ ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಚಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಹಾಗೂ ಭಾರತದ ವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯೊಂದಿಗಿನ ಸಂಪರ್ಕವನ್ನು ಬಲಪಡಿಸುವ ಕುರಿತು ಅವರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬಳಿಕ ಅವರು ಚಿಕಾಗೋದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕದ ಅಧ್ಯಕ್ಷತೆಯಲ್ಲಿ ಉತ್ತರ ಕ್ಯಾರೋಲಿನಾದ ಆಶ್ವಿಲೆಯಲ್ಲಿ ನಡೆಯಲಿರುವಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಸೀತಾರಾಮನ್ ಮುನ್ನಡೆಸಲಿದ್ದಾರೆ. 84 ವಿಷಯಗಳಿಗೆ ಯುಜಿಸಿ ರಾಷ್ಟೀಯ ಅರ್ಹತಾ ಪರೀಕ್ಷೆ NET ಫಲಿತಾಂಶವನ್ನು ಪ್ರಕಟಿಸಿದೆ. 4,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ವಾಸ್ತವಿಕ ಮುದ್ರಣ ಅನುವಾದ ಮತ್ತು ಭಾಷಾ ಸಂಬಂಧಿತ ದೋಷಗಳನ್ನು ತಜ್ಞರ ಸಮಿತಿಯು ಕಂಡುಕೊಂಡ ನಂತರ ಈ ವರ್ಷದ ಜೂನ್ನಲ್ಲಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪತ್ರಿಕೆಗಳಿಗೆ ಹಾಜರಾದ ಅಭ್ಯರ್ಥಿಗಳಿಗೆ ಹೊಸ ಪರೀಕ್ಷೆಗಳಿಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಆದೇಶಿಸಿತ್ತು. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡ 6.7% ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಜೂನ್ ತಿಂಗಳ ಐಐಪಿ ಬೆಳವಣಿಗೆಯನ್ನು ಶೇಕಡ 7.3% ಶೇಕಡ 8.8%ಕ್ಕೆ ಗಮನಾರ್ಹವಾಗಿ ಮೇಲ್ಮುಖವಾಗಿ ಪರಿಷ್ಕರಿಸಿರುವುದು ಜುಲೈ ತ್ರೈಮಾಸಿಕ ಆರಂಭದಲ್ಲಿ ಕೈಗಾರಿಕಾ ಬೆಳವಣಿಗೆಯ ವೇಗವು ಆರಂಭದಲ್ಲಿ ಅಂದಾಜಿಸಿದ್ದಕ್ಕಿಂತ ಹೆಚ್ಚಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ತೆಲಂಗಾಣ ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರು ಭವಿಷ್ಯದ ಚಿನ್ನದ ಗಣಿಗಾರಿಕೆ ಯೋಜನೆಗಳಿಗಾಗಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯೊಂದಿಗೆ ಜಂಟಿ ಸಹಭಾಗಿತ್ವ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಸಿಂಗರಣಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸದ 2ನೇ ದಿನದಂದು ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು ಯುಟಿಎ ಚಿನ್ನದ ಗಣಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579ಕ್ಕೆ ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ವಿವೇಕ ಚಿತ್ತದಿಂದ ಕಾರ್ಯಸಿದ್ಧಿ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀ ರಮೇಶ್ ರವರು.
2: ಚಿಂತನಧಾರೆ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ವಿವೇಕ ಚಿತ್ತದಿಂದ ಕಾರ್ಯಸಿದ್ಧಿ. ಆತ್ಮೀಯರೇ, ನಮ್ಮ ಭಾರತ ದೇಶ ಹಲವು ಚಾರಿತ್ರಿಕ ಸಾಂಸ್ಕೃತಿಕ ವಿವಿಧ ಪರಂಪರೆಗಳನ್ನು ಹೊಂದಿರುವಂತಹ ದೇಶ. ನಮ್ಮ ಮಹಾಕಾವ್ಯಗಳಾಗಿರಬಹುದು, ಪುರಾಣಗಳಾಗಿರಬಹುದು, ವಿವಿಧ ಆಚರಣೆಗಳಿಗೂ ಒಂದೊಂದು ರೀತಿಯಾದಂತಹ ಮಹತ್ವವನ್ನು ಒಳಗೊಂಡಿದೆ. ಯಾವುದೇ ಒಂದು ಕಾರ್ಯದ ಹಿಂದೆ ಒಂದು ಉದ್ದೇಶ ಖಂಡಿತವಾಗಲು ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಳ್ಳುವಂತಹ, ಅದನ್ನು ಅರ್ಥಕೊಳ್ಳುವಂತಹ, ಅದನ್ನು ಮುಂದೆ ಲೋಕ ರೂಢಿಗೊಳಿಸಿಕೊಳ್ಳುವಂತಹ ಶಕ್ತಿ ನಮ್ಮದಾಗಿರಬೇಕಾಗುತ್ತೆ. ನಾವು ವಾಸ್ತವವಾದಿಗಳಾಗಿ ಬದುಕನ್ನು ನಿಭಾಯಿಸಿದಾಗ ನಮ್ಮ ಬದುಕು ಸಮುದಾಯಕ್ಕೆ ಉತ್ತಮ ಕೊಡುಗೆ ನೀಡಲಿಕ್ಕೆ ಸಾಧ್ಯವಾಗುತ್ತದೆ. ಏಕೆಂದರೆ ಒಂದು ಕೆಲಸವನ್ನು ನಿರಾಯಾಸವಾಗಿ ಮಾಡಿ ಮುಗಿಸಲು ಸಾಧ್ಯತೆ ಇರುವಾಗ ಅನಗತ್ಯ ಶ್ರಮ ವಹಿಸುವುದು ವ್ಯರ್ಥ ಎನ್ನುವ ಲೋಕಮಾನ್ಯವನ್ನು ತಿಳಿಸಿಕೊಡುವಂತಹ ಚಿಂತನ ಬರಹ ಇಲ್ಲಿದೆ. ನಮ್ಮ ಪುರಾಣದ ಒಂದು ಘಟನೆಯನ್ನು ಸ್ಮರಿಸಿದಾಗ, ನಾರದ ಮಹರ್ಷಿಗಳು ಒಮ್ಮೆ ಕೈಲಾಸಕ್ಕೆ ಬಂದರು, ಶಿವ ಪಾರ್ವತಿಯರನ್ನು ಅಭಿವಂದಿಸಿದರು. ಬರುವಾಗ ಅವರು ತಮ್ಮೊಡನೆ ಒಂದು ಅಪರೂಪದ ಮಾವಿನ ಹಣ್ಣನ್ನು ತಂದಿದ್ರು. ಆ ಹಣ್ಣನ್ನು ನೇರವಾಗಿ ಜನ್ಮದಾತೆಯಾದ ಪಾರ್ವತಿಗೆ ಅರ್ಪಿಸಿದರು. ತಾಯಿ, ಇದು ಜ್ಞಾನಫಲ, ಇದನ್ನು ತಿಂದವರು ಜ್ಞಾನವೇ ತಾವಾಗುತ್ತಾರೆ, ಹಾಗಾಗಿ ಇದನ್ನು ತಮಗೆ ಅರ್ಪಿಸುತ್ತೇನೆ ಎಂದರು. ಪಾರ್ವತಿಯು ಆ ಹಣ್ಣನ್ನು ತನ್ನ ಇಬ್ಬರು ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರಿಗೆ ಹಂಚಲು ಮುಂದಾದರು. ಆಗ ನಾರದ ಮಹರ್ಷಿಗಳು, ತಾಯಿ, ಈ ಹಣ್ಣನ್ನು ಒಬ್ಬರು ಮಾತ್ರ ಇಡಿಯಾಗಿ ತಿನ್ನಬೇಕು, ಇದನ್ನು ಹೆಚ್ಚಿ ಹಂಚಲು ಸಾಧ್ಯವಿಲ್ಲ ಎಂದರು. ಆಗ ಇರುವ ಒಂದು ಹಣ್ಣನ್ನು ಯಾರಿಗೆಂದು ಕೊಡುವುದು, ನನಗೆ ಇಬ್ಬರು ಮಕ್ಕಳು ಸರಿ ಸಮಾನ ಎಂದು ಪಾರ್ವತಿಯು ಹೇಳಿದಾಗ ನಾರದರು, ತಾಯಿ, ಒಂದು ಕೆಲಸ ಮಾಡೋಣ, ಇಬ್ಬರ ನಡುವೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋಣ, ಆ ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಈ ಹಣ್ಣು ಬಹುಮಾನವಾಗಿ ದೊರೆಯಲಿ ಎಂದರು. ಪಾರ್ವತಿಯು ಒಪ್ಪಿದಳು, ಗಣೇಶ ಮತ್ತು ಕಾರ್ತಿಕೇಯರು ಒಪ್ಪಿದರು. ಈ ಜಗತ್ತನ್ನು ಯಾರು ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡಿ ಮೊದಲು ಇಲ್ಲಿಗೆ ಬರುತ್ತಾರೋ ಅವರು ಗೆದ್ದಂತೆ ಅವರಿಗೆ ಹಣ್ಣು ಬಹುಮಾನವಾಗಿ ದೊರೆಯುತ್ತದೆ ಎಂದು ಸ್ಪರ್ಧೆಯನ್ನು ವಿವರಿಸಿದರು. ಇದನ್ನು ಕೇಳುತ್ತಿದ್ದಂತೆಯೇ ಕಾರ್ತಿಕೇಯನು ತನ್ನ ನವಿಲನ್ನು ಏರಿ ಹೊರಟೇ ಬಿಟ್ಟ. ಗಣೇಶನು ಯಾವ ಗಡಿಬಿಡಿಯನ್ನು ತೋರಲಿಲ್ಲ. ಸದಾವಕಾಶವಾಗಿ ಕೈ ಮುಗಿಯುತ್ತಾ ತನ್ನ ತಂದೆ ತಾಯಿಯರ ಸುತ್ತ ಮೂರು ಪ್ರದಕ್ಷಿಣೆಗೆ ಬಂದ. ಮಹರ್ಷಿಗಳೇ, ಹಣ್ಣನ್ನು ನನಗೆ ಕೊಡಿ, ನಾನು ಸ್ಪರ್ಧೆಯಲ್ಲಿ ಗೆದ್ದಿದ್ದೇನೆ ಎದ್ದ. ಆಗ ನಾರದ ಮಹರ್ಷಿಗಳು, ಹೇಗೆ ನೀನು ಗೆದ್ದೆ ಎನ್ನುವುದನ್ನು ವಿವರಿಸು ಎಂದರು. ಆಗ ಗಣೇಶನು, ನನ್ನ ತಂದೆ ತಾಯಿಯರು ಜಗತ್ತಿನ ಮಾತೃಪಿತೃಗಳು, ಅವರೇ ಈ ಜಗತ್ತನ್ನು ಸೃಷ್ಟಿಸಿದವರು, ನನಗೆ ನನ್ನ ಹೆತ್ತವರು ಬೇರೆಯಲ್ಲ, ಈ ಜಗತ್ತು ಬೇರೆಯಲ್ಲ, ಹಾಗಾಗಿ ನನ್ನ ಹೆತ್ತವರನ್ನು ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡುವ ಕಾರಣ ನಾನೇ ವಿಜಯಿ ಎಂದು ಪರಿಗಣಿಸಬೇಕು ಎಂದ. ಇದಕ್ಕೆ ನಾರದ ಮಾತ್ರವಲ್ಲ, ಶಿವ ಪಾರ್ವತಿಯರು ಕೂಡ ತಲೆದೂಗಿದರು. ಗಣೇಶ ಮಾಡಿದ ಉಪಾಯವನ್ನು, ಅತ್ಕೇಚೇತ್ ಮಧು ವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ನ್ಯಾಯ ಎಂಬುದಾಗಿ ಹೇಳುತ್ತಾರೆ. ಜೇನುತುಪ್ಪವು ಸಮೀಪದಲ್ಲಿಯೇ ಇದೆ, ದೊರೆಯುವುದಾದರೆ ಪರ್ವತಕ್ಕೆ ಏಕೆ ಹೋಗಬೇಕು ಎನ್ನುವುದು ಈ ಲೋಕಮಾನ್ಯದ ಸರಳ ಅರ್ಥ. ಮನೆಯಲ್ಲಿ ಪಂಚಾಮೃತವನ್ನು ಮಾಡುತ್ತಿದ್ದಾರೆ, ಅದಕ್ಕೆ ಜೇನುತುಪ್ಪ ಬೇಕಾಗಿದೆ, ಹಾಗಾಗಿ ಹತ್ತಿರದಲ್ಲಿರುವ ಅಂಗಡಿಗೆ ಹೋಗಿ ಜೇನುತುಪ್ಪವನ್ನು ತಂದರಾಯಿತು. ಅದನ್ನು ಬಿಟ್ಟು ದೂರದ ಪರ್ವತಕ್ಕೆ ಹೋಗಿ ಅಲ್ಲಿ ಕೊಡುಗಲ್ಲಿನ ತುದಿಯಲ್ಲಿರುವಂತಹ ಜೇನುಗೂಡಿಗೆ ಬೆಂಕಿಯಿಟ್ಟು ಜೇನು ನೊಣಗಳಿಂದ ಕಚ್ಚಿಸಿಕೊಂಡು ಆನಂದದ ಜೇನು ಹುಟ್ಟನ್ನು ಹಿಂಡಿ ಯಾರಾದರೂ ಜೇನುತುಪ್ಪವನ್ನು ತರುತ್ತಾರೆಯೇ ಎಂಬ ತರ್ಕವನ್ನು ಇದು ಪ್ರಸ್ತಾಪಿಸುತ್ತದೆ. ಇದೇ ತರ್ಕದಲ್ಲಿ ಗಣಪತಿಯು ಸಹ ಹತ್ತಿರದಲ್ಲಿಯೇ ಇರುವ ತನ್ನ ತಂದೆ ತಾಯಿಯರಿಗೆ ಪ್ರದಕ್ಷಿಣೆಯನ್ನು ಹಾಕಿದ. ಕಾರ್ತಿಕೇಯನಂತೆ ನವಿಲನ್ನು ಹೇರಿ ಜಗತ್ತನ್ನು ಮೂರು ಸಲ ಸುತ್ತಲು ಹೋಗಲಿಲ್ಲ. ತನ್ನ ಸಮೀಪದಲ್ಲಿಯೇ ಮೂರು ಲೋಕಗಳು ಇರುವುದರಿಂದ ಸುಲಭವಾಗಿ ಮೂರು ಲೋಕಗಳ ಪ್ರದಕ್ಷಿಣೆಯನ್ನು ಹಾಕಿದ ಕೀರ್ತಿಗೆ ಪಾತ್ರನಾಗಿ ಸ್ಪರ್ಧೆಯಲ್ಲಿ ವಿಜೇತನಾದ. ಆತ್ಮೀಯರೇ, ಅತ್ಕೇಚೇತ್ ಮಧು ವಿಂದೇತ ಕಿಮರ್ಥಂ ಪರ್ವತಂ ವ್ರಜೇತ್ ನ್ಯಾಯ ಎಂಬುದಾಗಿ ಹೇಳುತ್ತಾರೆ. ಅತ್ಕೆ ಎಂದರೆ ಸಮೀಪದಲ್ಲಿರುವ, ಚೇತ್ ಮಧು ವಿಧೇಂತ ಎಂದರೆ ಜೇನುತುಪ್ಪವು ದೊರೆಯುವಾಗ, ಕಿಮರ್ಥಂ ಪರ್ವತಂ ವ್ರಜೇತ್ ಎಂದರೆ ಪರ್ವತಕ್ಕೆ ಹೋಗಿ ಜೇನುತುಪ್ಪವನ್ನು ತರುವುದರಲ್ಲಿ ಏನರ್ಥವಿದೆ ಎಂದು ಈ ನ್ಯಾಯವಾಕ್ಯವನ್ನು ವಿವರಿಸಬಹುದು. ಒಂದು ಕೆಲಸವನ್ನು ನಿರಾಯಾಸವಾಗಿ ಮಾಡಲು ಸಾಧ್ಯವಾಗಿರುವಾಗ ಆ ಕೆಲಸವನ್ನು ಮಾಡಲು ವ್ರತಾಶ್ರಮವನ್ನು ಏಕೆ ಮಾಡಬೇಕು ಎನ್ನುವುದು ಈ ಲೋಕನ್ಯಾಯದ ಆಶಯ. ಭಗವಂತನು ಯಾವಾಗಲೂ ಭಕ್ತರ ಹೃದಯದಲ್ಲಿಯೇ ವಾಸ ಮಾಡುತ್ತಿರುತ್ತಾನೆ. ಹಾಗಾಗಿ ಅವನನ್ನು ನಮ್ಮ ಆಂತರಿಕ ಭಕ್ತಿಯಲ್ಲಿ ಒಲಿಸಿಕೊಳ್ಳುವುದು ಬಿಟ್ಟು
ದೂರದ ತೀರ್ಥಸ್ಥಾನಗಳಿಗೆ ಏಕೆ ಹೋಗಬೇಕು ಎನ್ನುವ ವಿಚಾರವನ್ನು ಮಂಡಿಸುವಾಗ ವೇದಾಂತಗಳಲ್ಲಿ ಈ ಲೋಕನ್ಯಾಯವನ್ನು ಬಳಸುವುದುಂಟು. ಈ ಲೋಕನ್ಯಾಯದ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ನಾವು ಪ್ರಸ್ತುತ ಜೀವಿಸಬೇಕಿದೆ. ನಮ್ಮ ಸುತ್ತಮುತ್ತಲಿರುವ ವಸ್ತುಗಳ ಸಾಮಾನ್ಯ ಪರಿಚಯ ನಮಗೆ ಇರಲೇಬೇಕು. ಒಂದು ಸಮಸ್ಯೆಗೆ ಸರಳ ಉತ್ತರವನ್ನು ತಿಳಿಯಲು ಪ್ರಯತ್ನಿಸಬೇಕೇ ಹೊರತು ಕ್ಲಿಷ್ಟಕರವಾದ ಪರಿಹಾರವನ್ನು ಹುಡುಕಬಾರದು. ಉಗುರಿನಲ್ಲಿ ಕಿತ್ತೆಸೆಯಬಹುದಾದಂತಹ ಕೆಲಸಕ್ಕೆ ಕೊಡಲಿಯನ್ನು ಪ್ರಯೋಗಿಸಬಾರದು. ಸಮಯ, ಶಕ್ತಿ ಹಾಗೂ ಹಣ ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬಾರದು. ಸದಾ ವ್ಯಾವಹಾರಿಕವಾಗಿರಬೇಕು ಹಾಗೂ ಸಮಸ್ಯೆ ನಿವಾರಿಸುವ ಪರಿಣಾಮಕಾರಿಯಾದ ತೀರ್ಮಾನ ತೆಗೆದುಕೊಳ್ಳಬೇಕು ಎಂಬುದನ್ನು ಇಂತಹ ಸಂಚಿಕೆಗಳು ತಿಳಿಸಿಕೊಡುತ್ತೆ. ಹಾಗಾಗಿ ಸಮುದ್ರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಾವು ವಿವೇಕ ಚಿತ್ತದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕಿದೆ. ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸುವಂತಹ ಸುಲಭ ಮಾರ್ಗಗಳನ್ನು ಹುಡುಕೊಳ್ಬೇಕಿದೆ. ಸಮುದಾಯದಲ್ಲಿ ಮನುಷ್ಯನಿಗೆ ಕಷ್ಟಗಳು ಬರ್ತಕ್ಕಂತಹದ್ದು ಸಹಜ. ಕಷ್ಟಗಳು ಅಥವಾ ಸಮಸ್ಯೆಗಳು ಅಥವಾ ತೊಂದರೆಗಳು, ತಾಪತ್ರಗಳು ಬಂದಾಗ ಅವುಗಳನ್ನು ಸುಲಭವಾಗಿ ತಕ್ಷಣವೇ ಪರಿಹಾರ ಮಾಡುವಂತಹ ಕೆಲಸಗಳನ್ನು ಮಾಡುವಂತಹ ಬುದ್ಧಿವಂತಿಕೆ, ಶಕ್ತಿ, ಚಾಣಾಕ್ಷತನ, ಅನುಭವ ನಮ್ಮಲ್ಲಿ ಇರಬೇಕಾಗುತ್ತೆ. ಹಾಗಾಗಿಯೇ ವಿನಾಯಕನನ್ನು ಕಾರ್ಯಸಿದ್ಧಿ ವಿನಾಯಕ ಎಂಬುದಾಗಿ ನಾವು ಪ್ರಸ್ತುತ ಕರೆಯುವಂತಹದ್ದು. ಆತನ ಬುದ್ಧಿಶಕ್ತಿಯನ್ನು, ಆತನ ಚಾಣಾಕ್ಷತನವನ್ನು ನಾವು ಅರ್ಥಕೊಂಡು ಆ ಮಹಾನ್ ದೇವತೆಯಂತೆ ನಾವು ಕೂಡ ಬದುಕಿದಾಗ ನಮ್ಮ ಬದುಕು ಕೂಡ ಉತ್ತಮವಾಗುತ್ತದೆ. ಜೊತೆಗೆ ನಮಗೆ ಕಾಣುವಂತಹ ಒಂದಷ್ಟು ದೂರದ ಸಮಸ್ಯೆಗಳನ್ನು ತಕ್ಷಣವೇ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಅಂತಹ ವಿವೇಕ ಚಿತ್ತವನ್ನು ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: चिंतन धारे।
1: ಪ್ರಿಯ ಕೇಳುಗರೆ, ಇದುವರೆಗೂ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ವಿವೇಕ ಚಿತ್ತದಿಂದ ಕಾರ್ಯಸಿದ್ಧಿ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ರಮೇಶ್ ರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ವೃದ್ಧರ ಆರೋಗ್ಯ ಮತ್ತು ಆರೈಕೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರಿನ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲ್ಪಾ ಅವರೇ ಬಿಲ್ಡ್ರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು.
1: ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಫೋನಿನ್ ಕಾರ್ಯಕ್ರಮದ ವಿಷಯ ವೃದ್ಧರ ಆರೋಗ್ಯ ಮತ್ತು ಆರೈಕೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಯೋವೃದ್ಧರ ಆರೈಕೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲ್ಪಾ ಅವರೇ ಬೀಳ್ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ. ಥ್ಯಾಂಕ್ ಯು.
1: ಬಹಳ ಸಂತೋಷ ಆಯಿತು ತಾವು ಇದನ್ನ ನಮ್ಮ ಸ್ಟುಡಿಯೋಗೆ ಬಂದಿರೋದು. ಇವತ್ತು ಮನುಷ್ಯನಿಗೆ ಎಲ್ಲ ವಯಸ್ಸಿನವರಿಗೂ ಕೂಡ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ವಯೋವೃದ್ಧರಿಗಂತೂ ಅತ್ಯಂತ ಮುಖ್ಯ. ಬಹುಶಃ ಇವರನ್ನ ಬಾಲ್ಯದಲ್ಲಿ ಹೇಗೆ ಮಕ್ಕಳನ್ನ ನೋಡ್ಕೊಳ್ತೀವೋ ಅಷ್ಟೇ ಪ್ರಮಾಣದಲ್ಲಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ಕೊಳ್ಬೇಕೇನೋ ಅಂತ ಅನಿಸುತ್ತೆ. ಸೊ ಅಂತಹ ವೃದ್ಧರ ಎರಡನೇ ಬಾಲ್ಯದಲ್ಲಿ ನಾವು ಹೇಗೆ ಅವರನ್ನ ಆರೈಕೆ ಮಾಡಬೇಕು ಅಥವಾ ಸ್ವತಃ ವೃದ್ಧರು ತಮ್ಮನ್ನು ತಾವು ಹೇಗೆ ಕಾಳಜಿ ವಹಿಸ್ಕೊಳ್ಬೇಕು ಅನ್ನೋದ್ರ ಕುರಿತು ಇದೀನ ಒಂದಷ್ಟು ಮಾಹಿತಿ ನೀಡ್ತಾ ಇದ್ದೀರಿ. ಅದು ಬಹುಶಃ ನಮ್ಮ ಕುಟುಂಬದ ಸದಸ್ಯರಿಗಿರ್ಬೋದು ಅಥವಾ ನಮ್ಮ ವಯೋವೃದ್ಧರಿಗೆ ಖಂಡಿತ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಮೇಡಮ್, ಮೊದಲಿಗೆ ಈ ವಯೋವೃದ್ಧರು

0: ಯಾವೆಲ್ಲ ರೀತಿಯಲ್ಲಿ ಆರೈಕೆ ಮಾಡಬೇಕಾಗತ್ತೆ, ಅದು ಎಷ್ಟು ಮುಖ್ಯ?
1: ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಜೆಎಸ್ಎಸ್ ಸಂಸ್ಥೆ ನಿಮಗೆ ನನಗೆ ಈ ಒಂದು ಸದಾವಕಾಶ ಕೊಟ್ಟಿರೋದಕ್ಕೆ ಭಾಳ ಧನ್ಯವಾದ. ಸ್ಪೆಷಲಿ ವಯೋವೃದ್ಧರಿಗೆ ಅನ್ನೋ ಟಾಪಿಕ್ಕು ಎಲ್ಲರಿಗೂ ಗೊತ್ತು, ಏಜ್ ಆದವರಿಗೆ ತೋರಿಸ್ಬೇಕು ಮಾಡಬೇಕು ಟ್ರೀಟ್ಮೆಂಟು ಪ್ರಿವೆನ್ಷನ್ನು, ಬಟ್ ಅದೊಂದು ಮೆಥಾಡಿಕಲ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಸಮಾಜಕ್ಕೆ ಅವೇರ್ನೆಸ್ ಇಲ್ಲ. ಸೊ ನೀವು ಕೇಳಿದಾಗ ಏನ್ ಮಾಡಬೇಕು ಅವರಲ್ಲಿ ವಯೋವೃದ್ಧರಲ್ಲಿ ಅಂದ್ರೆ, ಸಿ ಬೇಸಿಕಲಿ ನಾವು ಫಿಸಿಷಿಯನ್ಸ್ ಗೊತ್ತಿರುತ್ತೆ, ಸಾಮಾನ್ಯ ಶುಗರ್ ಬಿ ಪಿ ನಾವೇನೇ ಮೆಡಿಕಲ್ ಪ್ರಾಬ್ಲಮ್ ಇದ್ದಾಗ ಫಸ್ಟ್ ಫಿಸಿಷಿಯನ್ಸ್ ಹತ್ರ ಹೋಗ್ತೀವಿ. ಸೊ ಫಿಸಿಷಿಯನ್ಸೇ ಇನ್ನೂ ಹೆಚ್ಚು ತರಬೇತಿ ಪಡ್ಕೊಂಡು ಜಿರಿಯಾಟ್ರಿಷಿಯನ್ಸ್ ಅಂತ ಹಾಕ್ತಾರೆ, ಅಂದ್ರೆ ವಯೋವೃದ್ಧರನ್ನ ನೋಡೋ ಸ್ಪೆಷಾಲಿಟಿಗೆ ಜಿರಿಯಾಟ್ರಿಕ್ ಅಂತ ಹೇಳೋದು. ಸೊ ಇವರಲ್ಲಿ ಏನ್ ಎಕ್ಸ್ಟ್ರಾ ಅಂದ್ರೆ, ಹೇಗ್ ನಾವು ಫಿಸಿಕಲ್ ಹೆಲ್ತ್ ಈಗ ಒಂದು ನಮ್ ದೇಹದ ಆರೋಗ್ಯ ಬಗ್ಗೆ ಎಲ್ಲ ಹೇಗಿದೆ, ಬಿ ಪಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ದಂಗೆ, ಏಜ್ ಆದ್ಮೇಲೆ ಮೇಜರ್ ಆಗಿ ನಾವು ನೋಡ್ಬೇಕಾಗಿರೋದು ಸೈಕಲಾಜಿಕಲ್, ಮೆಂಟಲ್ ಹೆಲ್ತ್ ಮತ್ತೆ ಫಂಕ್ಷನಾಲಿಟಿ. ಅಂದ್ರೆ ಫಂಕ್ಷನಾಲಿಟಿ ಅಂದ್ರೆ ಯಾವ ರೀತಿ ಅವರು ಕೆಲಸ ಮಾಡ್ತಾರೆ, ಅಂದ್ರೆ ಓಡಾಡಕ್ಕೆ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದಾರೆ, ಎಷ್ಟು ಸಪೋರ್ಟ್ ಬೇಕು ಅವರಿಗೆ, ಇದು ಫಂಕ್ಷನಲ್ ಅಬಿಲಿಟಿ ಅಂತ ನೋಡ್ತೀವಿ. ಇನ್ನೊಂದು ಸೈಕಲಾಜಿಕಲಿ, ಅಂದ್ರೆ ಮೆಂಟಲಿ ಅವ್ರು ಹೇಗೆ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಕೊಂಡು, ಸ್ಪೆಷಲಿ ಏಜ್ ಆದ್ಮೇಲೆ ಕೆಲವರು ಒಬ್ಬರೊಬ್ಬರೇ ಇರ್ಬೋದು. ಸೊ ಅಂತ ಟೈಮಲ್ಲಿ ಅವ್ರಿಗೆ ಸೈಕಲಾಜಿಕಲ್ ಹೆಲ್ತ್ ನ ಅಸೆಸ್ ಮಾಡಬೇಕು. ಸೊ ನಾವು ಯೂಶಲಿ ಕಾಂಪ್ರಿಹೆನ್ಸಿವ್ ಜಿರಿಯಾಟ್ರಿಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಸಮಗ್ರವಾಗಿ ವೃದ್ಧಾರೋಗ್ಯವನ್ನ ವೃದ್ಧರನ್ನ ಸಮಗ್ರವಾಗಿ ಪರೀಕ್ಷೆ ಮಾಡೋದು, ಸಮಗ್ರ ವೃದ್ಧರ ಪರೀಕ್ಷೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫಿಸಿಕಲ್, ಮೆಂಟಲ್, ಆ ಮೆಂಟಲ್ ಅಲ್ಲಿ ಸೈಕಲಾಜಿಕಲ್ ಮತ್ತೆ ಫಂಕ್ಷನಲ್, ಫಂಕ್ಷನಲ್ ಎಬಿಲಿಟಿ ಹೇಗೆ, ಮೇನ್ ಅಲ್ಲಿ ಲಾಸ್ಟ್ ಅಲ್ಲಿ ಬರೋದು ಪ್ರಿವೆನ್ಷನ್. ಸೊ ನಾವು ಎಲ್ಲಾ ತೊಂದರೆಗಳಾಗಿ ನಮ್ಮ ಹತ್ರ ಬಂದ್ರೆ, ಸೊ ಮೆಜಾರಿಟಿಗೆ ಅನ್ಸುತ್ತೆ ಏನ್ ಮಾಡ್ತಾರೆ ವಯಸ್ಸಾದವ್ರಿಗೆ ಇನ್ನೇನು ಇರಲ್ಲ ಏನು ಆಗಲ್ಲ ಅಂತ ಹೇಳಿ ಕಳಿಸ್ತಾರೆ ಅಂತ. ಯಾರು ಆ ಸ್ಟೇಜಿಗೆ ಹೋಗ್ಬಾರ್ದು ಅಂತ ಪ್ರಿವೆಂಟಿವ್ ಜಿರಿಯಾಟ್ರಿಕ್ಸ್ ಅಂತಿದೆ. ಸೊ ಕೆಲವೊಂದನ್ನ ನಾವು ಫಸ್ಟೇ ಪ್ರಿವೆಂಟ್ ಮಾಡಬಹುದು. ಸೊ ಆ ಪ್ರಿವೆಂಟಿವ್ ಜಿರಿಯಾಟ್ರಿಕ್ಸ್ ನ ನಾವು ಫಸ್ಟ್ ಇಂದನೆ ನಾವು ಫಾಲೋಅಪ್ ಅಲ್ಲಿದ್ರೆ ತುಂಬಾ ಅವರು ಬೆಡ್ ಬೌಂಡ್ ಆಗೋದಾಗ್ಲಿ ಅಥವಾ ಕೆಲವು ಕಾಯಿಲೆಗಳು ಟ್ರೀಟ್ಮೆಂಟೇ ಆಗಲ್ಲ ಆ ಸ್ಟೇಜಿಗೆ ಹೋಗೋದನ್ನ ನಾವು ತಡೆಗಟ್ಟಬಹುದು. ಸೊ ಈ ಮೊಡಾಲಿಟೀಸ್ ಅಲ್ಲಿ ನಾವು ಏಜ್ ಆದವ್ರನ್ನ ಚೆಕ್ ಮಾಡ್ತೀವಿ.
0: ಬಹಳ ಒಂದು ವಿಶೇಷತೆ ಅಂದ್ರೆ ತಮ್ಮ ಜೊತೆ ಮಾತನಾಡುವಾಗ ಸಾಮಾನ್ಯ ವೈದ್ಯರು ವೃದ್ಧರನ್ನ ನೋಡ್ತಾರೆ ಸಾಮಾನ್ಯವಾಗಿ, ಆದರೆ ವಯೋವೃದ್ಧರಲ್ಲಿರುವಂಥ ವಿಶೇಷವಾದ ತೊಂದರೆಗಳಿಗೆ ಅಥವಾ ಅವರಿಗೆ ವಿಶೇಷವಾದ ಜ್ಞಾನ ಬೇಕಾಗುತ್ತೆ, ಒಂದಷ್ಟು ಅನುಭವ ಬೇಕಾಗುತ್ತೆ. ಆ ಕಾರಣಕ್ಕೆ ವಯೋವೃದ್ಧರನ್ನೇ ನೋಡಲಿಕ್ಕೆ ಒಂದು ಎಕ್ಸ್ಪರ್ಟೈಸ್ ಬೇಕು. ಸೊ ಆ ಒಂದು ಎಕ್ಸ್ಪರ್ಟೈಸ್ ನಿಮ್ಮ ಆಸ್ಪತ್ರೆಯಲ್ಲಿದೆ. ಸೊ ಬಹುಶಃ ವಿಶೇಷವಾಗಿ ಜೆ ಎಸ್ ಎಸ್ ಅಲ್ಲಿ ಈ ಒಂದು ಜಿರಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಹಾಗಾಗಿ ವೃದ್ಧರ ಮೇಲಿರುವಂಥ ಕಾಳಜಿಯನ್ನು ಬಹುಶಃ ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಎಸ್ ಮೇಡಮ್, ಆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತೀನಿ. ವೃದ್ಧರಿಗೆ ಬರುವಂಥ ಸಾಮಾನ್ಯ ತೊಂದರೆಗಳು, ಕಾಯಿಲೆಗಳೇನಿದೆ ಅದನ್ನು ಹೆಂಗೆ ನೀವು ಹೇಳ್ದಂಗೆ ಪ್ರಿವೆಂಟ್ ಮಾಡೋದು ಹೆಂಗೆ, ಅಥವಾ ಬಂದ ಮೇಲೆ ಅದನ್ನು ಹೆಂಗೆ ಟ್ರೀಟ್ ಮಾಡೋದು ತೊಂದರೆ ಆದಮೇಲೆ, ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಮೇಡಮ್. ಆದರೆ ಮೊದಲಿಗೆ ಸಾಮಾನ್ಯವಾಗಿ ತಾವು ಹೇಳಿದ್ರಿ ಒಂದು ದೈಹಿಕವಾದ ಸಮಸ್ಯೆಗಳು ಬರುತ್ತೆ, ಮತ್ತು ಅದರ ಚಟುವಟಿಕೆಗಳಲ್ಲಿ ಆದಂಥ ಕೆಲವು ಸಮಸ್ಯೆಗಳು ಬರುತ್ತೆ, ಮಾನಸಿಕ ಸಮಸ್ಯೆಗಳು ಕೂಡ ಬರುತ್ತೆ. ಇದು ಬಹಳ ಬಹಳ ಮುಖ್ಯ. ವೃದ್ಧರಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಸಮತೋಲನದಲ್ಲಿ ಇಡಬೇಕಂದ್ರೆ ಅದರಲ್ಲಿ ಕುಟುಂಬದ ಪಾತ್ರ ಇರುತ್ತೆ, ಅಥವಾ ಸ್ವತಃ ಅವರು ಹೇಗೆ ಅವರ ಆಲೋಚನೆ ಲಹರಿಗಳು ಹೇಗಿರುತ್ತೆ ಅದನ್ನು ಟ್ಯೂನ್ ಮಾಡಬೇಕಾಗತ್ತೆ. ಸೊ ಇವೆಲ್ಲವನ್ನು ತಾವು ಆಪ್ತ ಸಮಾಲೋಚನೆಯ ಜೊತೆಗೆ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಯಾವ ಕಾಯಿಲೆಗಳು ನೀವು ಹೆಚ್ಚು ನೋಡ್ತೀರಿ ವೃದ್ಧರಲ್ಲಿ?
1: ಸಿ ನಾವು ಮೆಡಿಕಲಿ ಹೇಳಬೇಕು ಅಂದ್ರೆ ಅಫ್ಕೋರ್ಸ್ ಇಂಡಿಯಾದಲ್ಲಿ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಕಾಮನ್, ಬಟ್ ನಾನು ನೋಡಿರಂಗೆ ಅಫ್ಕೋರ್ಸ್ ಎಲ್ಲ ಜಿರಿಯಾಟ್ರಿಷಿಯನ್ಸ್ ಫಿಸಿಷಿಯನ್ಸ್ ಕೂಡ ನೋಡಿರ್ತಾರೆ, ಏಜ್ ಆದವರಲ್ಲಿ ದೊಡ್ಡ ಪ್ರಾಬ್ಲಮ್ ಅವರಿಗೆ ಯಾರು ಕೇಳಿಸ್ಕೊಳ್ಳೋರಿರಲ್ಲ, ಅವ್ರ ತೊಂದರೆಗಳನ್ನ ಕೇಳಿಸ್ಕೊಳ್ಳೋರಿರಲ್ಲ. ಸಿ ಮೆಜಾರಿಟಿ ಆಫ್ ದ ಟೈಮ್ಸ್ ಅವರು ಅವ್ರಿಗೆ ಸಾಕಷ್ಟು ವರ್ಷದಿಂದ ಡಾಕ್ಟರ್ಸ್ ಹತ್ರ ಹೋಗಿ ಹೋಗಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಗಳು ಹೇಗ್ ತಗೋಬೇಕು ತಗೋಬಾರ್ದು, ಮೆಜಾರಿಟಿ ಆಫ್ ದೆಮ್ ಗೊತ್ತಿರುತ್ತೆ ಅವರಲ್ಲಿ ಜೊತೆಗೆ ಯಾರು ಒಂಟಿತನ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿರೋದು ಒಬ್ರೆ ಒಂದ್ ಫ್ರೆಂಡ್ ಸರ್ಕಲ್ ಇರಲ್ಲ ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಮಕ್ಕಳು ದೂರ ಇರ್ತಾರೆ ಅನ್ನೋದು ಒಂದಾದ್ರೆ ಫ್ರೆಂಡ್ ಸರ್ಕಲ್ ಕೂಡ ಇರಲ್ಲ ಸೊ ಅವರಲ್ಲಿ ಲಿಸನರ್ಸ್ ಇರಲ್ಲ ಅವ್ರು ಯಾರಿಗಾರು ಹೇಳ್ಕೋಬೇಕು ಅಂದ್ರೆ
0: ಬೇಕು
1: ಸೊ ಅವರಲ್ಲಿ ಈಗ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾರೆ ಸುಮಾರು ಜನ ಎಲ್ಲ ಶುಗರ್ ಬಿ ಪಿ ಚೆನ್ನಾಗಿರುತ್ತೆ ಸುಮ್ನೆ ಬಂದ್ ಮಾತಾಡ್ಸ್ಕೊಂಡು ಹೋಗಕ್ ಬಂದೆ ಅಂತಾರೆ ಅಫ್ಕೋರ್ಸ್ ಟೈಮ್ ತಗೊಳ್ಳುತ್ತೆ ಎಲ್ಲ ಬಟ್ ಅದೊಂದ್ ಮೊಮೆಂಟ್ ಅಲ್ಲಿ ಅವರು ಏನೋ ಹೇಳೋಗ್ತಾರೆ ಅವ್ರದ್ ಆರೋಗ್ಯದ ಇರ್ಬೋದು ಅಂಡ್ ಇವನ್ ಅವ್ರಿಗೂ ಗೊತ್ತು ಇದು ಟ್ರೀಟ್ ಸೇ ಕೆಲವುದು ಏನು ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಲ್ಲ ಕಂಪ್ಲೀಟ್ ಕ್ಯೂರ್ ಇಲ್ಲ ಅನ್ನೋದು ಗೊತ್ತಿರುತ್ತೆ ಒಂದ್ ಅದನ್ನ ಹೇಳ್ಕೊಂಡು ಹೋಗ್ಬೇಕು ಅದು ಹ್ಯೂಮನ್ ಸೈಕಾಲಜಿ ಕೂಡ
0: ಎಕ್ಸಾಕ್ಟ್ಲಿ ಅಂದ್ರೆ ಇವತ್ತಿನ ಸ್ಪೀಡ್ ಅಲ್ಲಿ ಅದು ಕುಟುಂಬದಲ್ಲಾಗ್ಲಿ ಅಥವಾ ಈವನ್ ಡಾಕ್ಟರ್ಸ್ ಗಳಾಗ್ಲಿ ಅಥವಾ ಡಾಕ್ಟರ್ ತಂಡ ಆಗ್ಲಿ ಸೊ ಅವ್ರಿಗೆ ಸಮಯ ಕೊಡೋದು ಸ್ವಲ್ಪ ಕಡಿಮೆ ಆದಾಗ ಈ ತರದ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಮೇಡಮ್ ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೀನಿ ನಮಸ್ತೆ
2: ನಮಸ್ಕಾರ ಸರ್
0: ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ದೀರಿ
2: ನಮಸ್ಕಾರ
0: ಹೇಳಿ ಸರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ
2: ನಮಸ್ಕಾರ ನಮಸ್ಕಾರ ಸರ್
0: ನಮಸ್ತೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ತಮಗೆ ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ತಮಗೆ
2: ನಮಸ್ಕಾರ ಗುರುಗಳ
0: ಓಕೆ ಏನೋ ಸಮಥಿಂಗ್ ಪರಮೇಶ್ ಓಕೆ ಮತ್ತೆ ಮತ್ತೆ ಕರೆ ಮಾಡಿ ಮತ್ತೆ ಕರೆ ಮಾಡಿ ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಐತೆ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ಲ ಎಸ್ ಮ್ಯಾಮ್ ಎಸ್ ಮೇಡಮ್ ಒಂದು ಇದು ಬಹಳ ಮುಖ್ಯವಾದ ವಿಚಾರ ಯಾವುದೇ ರೋಗಿ ಆಗಲಿ ಆದರೆ ವಿಶೇಷವಾಗಿ ಈ ವಯೋವೃದ್ಧರ ಸಮಸ್ಯೆಗಳು ಮೊದಲೇ ನಾವು ಅಸಹಾಯಕರು ಅಥವಾ ವಯಸ್ಸಾದವರು ನಮಗೇನು ಕನ್ಸಿಡರ್ ಮಾಡಲ್ಲ ನಮ್ಮನ್ನು ಅನ್ನೋ ಒಂದು ಮನೋಸ್ಥಿತಿ ಇರುತ್ತೆ ಅಂಥದ್ರಲ್ಲಿ ಅವ್ರ ಸಮಸ್ಯೆಗಳೇನು ಅವ್ರ ಭಾವನೆಗಳೇನು ಅಂತ ಕೇಳದೆ ಹೋದರೆ ಆಲಿಸ್ದೇ ಹೋದರೆ ಬಹುಶಃ ಅವ್ರಿಗೆ ಮತ್ತಷ್ಟು ಬೇಸರಗಳು ಆಗುತ್ತೆ ಅದು ಕೂಡ ಕಾಯಿಲೆಯ ಉಲ್ಬಣಗೊಳಿಸೋಕ್ಕೆ ಇನ್ನೊಂದು ಕಾರಣ ಆಗುತ್ತೆ ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಸೊ ಇನ್ನು ಮಾನಸಿಕವಾದ ಒತ್ತಡಗಳು ಅಥವಾ ಮಾನಸಿಕವಾದ ಸಮಸ್ಯೆಗಳ ಜೊತೆ ಇನ್ನೇನೆಲ್ಲ ಸಮಸ್ಯೆಗಳನ್ನು ನೀವು ತಾವು ನೋಡಿದ್ದೀರಿ
1: ಮಾನಸಿಕ ಜೊತೆಗೆ ನೆಕ್ಸ್ಟ್ ಬರೋದಂದ್ರೆ ಫಾಲ್ಸ್ ಬೀಳ್ತಾ ಇರ್ತಾರೆ ಒಂದು ಬ್ಯಾಲೆನ್ಸ್ ಹೋಗುತ್ತೆ ಮೆಜಾರಿಟಿ ಏನಾಗ್ಬಿಡುತ್ತೆ ಅಂದ್ರೆ ನಾನು ಮುಂಚೆ ಹೇಗಿದ್ದೆ ಹಾಗೆ ಇಂಡಿಪೆಂಡೆಂಟ್ ಆಗಿರ್ತೀನಿ ಸ್ವಲ್ಪ ನಡೆಯೊತ್ತಿಗೆ ಅವರಿಗೆ ಸಪೋರ್ಟ್ ಬೇಕು ಅನಿಸ್ತಾ ಇರುತ್ತೆ ಬಟ್ ಮನ್ಸು ಒಪ್ಪಲ್ಲ ನಾನು ಮುಂಚೆಯಿಂದ ನಾನು ಒಬ್ಬನೇ ಇರೋದು ನಾನು ಇಂಡಿಪೆಂಡೆಂಟ್ ಆಗಿರೋದು ಸೊ ಆ ಟೈಮಲ್ಲಿ ಆ ಸಪೋರ್ಟ್ ತಗೊಳ್ಳಕ್ಕೆ ಕೆಲವ್ರು ಹಿಂಜರಿತಾರೆ ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಆ ಬ್ಯಾಲೆನ್ಸ್ ಮಿಸ್ ಆದಾಗ ಪದೇ ಪದೇ ಬೀಳೋದು ಈ ಫಾಲ್ ರಿಸ್ಕ್ ಏಜ್ ಆಗ್ತಿದ್ದಂಗೆ ಜಾಸ್ತಿ ಆಗುತ್ತೆ ಸೊ ಮೆಡಿಕಲಿ ಹಲವಾರು ಕಾರಣಗಳಿದೆ ಸೊ ಅವರಿಗೆ ಕಣ್ಣಿನ ಸಮಸ್ಯೆ ಕಿವಿದು ಆ ಬ್ಯಾಲೆನ್ಸ್ ಇಶ್ಯೂಸ್ ಇದ್ದಾಗ ಬ್ಯಾಲೆನ್ಸ್ ಮಿಸ್ ಆಗಿ ಅವಾಗ ಅವಾಗ ಬೀಳೋದು ಒನ್ ಆಫ್ ದ ಅದರ್ ಮೇಜರ್ ಇಶ್ಯೂ
0: ಸೊ ಇಂಥ ಸಮಯದಲ್ಲಿ ಅಂದ್ರೆ ಒಂದು ತಾವು ಹೇಳಿದ್ರಿ ಈ ಡಯಾಬಿಟೀಸ್ ಈ ತರದ ಸಾಮಾನ್ಯವಾಗಿ ತೊಂದರೆಗಳು ಬರುತ್ತೆ ಆರೋಗ್ಯವಾಗಿ ಮತ್ತೆ ಜೊತೆಗೆ ಶಕ್ತಿ ಕಡಿಮೆ ಆಗೋದ್ರಿಂದ ಬೀಳುವಂಥದ್ದು ಅಥವಾ ಹೋಲ್ಡಿಂಗ್ ಸಿಗೋದಿಲ್ಲ ತಮ್ಮ ಬಾಡಿ ಮೇಲೆ ಕಂಟ್ರೋಲಿಂಗ್ ಸಿಗಲ್ಲ ಈ ತರ ಸಮಸ್ಯೆಗಳು ಬರುತ್ತವೆ ಸೊ ಈ ಸಮಸ್ಯೆಗಳನ್ನ ಹೇಗೆ ನಿಯಂತ್ರಿಸಬೇಕು ಅಥವಾ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ನಾನು ನಿಮ್ಮನ್ನು ಕೇಳ್ತೀನಿ ಆದ್ರೆ ಅದಕ್ಕೆ ಮುಂಚೆ ಒಂದು ಕರೆಕ್ಟ್ ಮಾಡ್ತೀನಿ ನಮಸ್ತೆ ಕೇಳಿಸ್ತಾ ಇದೆಯಾ ಇವಾಗ ಕೇಳಿಸ್ತಾ ಇದೆಯಾ ಓಕೆ ಓಕೆ ಸರ್ ತಮ್ಮ ಹೆಸರು ಹೇಳಿ ಸರ್ ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ
2: ಶ್ರೀರಸಪುರ ತಾಲೂಕು ಸೋಸ್ಟ್ರಿಂದ ಮಾಧವ ಶೆಟ್ಟರು ಮಾಡುವ ನಮಸ್ಕಾರಗಳು ಸರ್
0: ಮಾಧವ ಶೆಟ್ಟರೆ ಮಾತಾಡಿ ನಮಸ್ಕಾರ ತಮಗೂ ಕೂಡ ಮಾತಾಡಿ
2: ಮೇಡಮ್
1: ನಮಸ್ಕಾರ ಹೇಳಿ ಹೇಳಿ ಸರ್ ನಮಸ್ತೆ
2: ನಾನು ಕಣ್ಣು ಆಪರೇಷನ್ ಮಾಡಿಸ್ತಿ ಕಣ್ಣು ಈಗ ಒಂದ್ ಸ್ವಲ್ಪ ಮಂಡ್ಯ ಬಿಟ್ಟು ಈಗ ಬಲಗಡೆ ಕಣ್ಣು ಸ್ವಲ್ಪ ತಿರ್ಗ ಪರ ಬಂದ್ಬಿಟ್ಟದೆ ಇದು ಪರ ತೆಗಿಯಕ್ ಆದ ಇಲ್ವ ಅಂತ ಕೇಳ್ತಾ ಇದ್ದೀನಿ ಮೇಡಮ್
0: ಎಷ್ಟು ವರ್ಷ ತಮ್ಗೆ
2: 78 ಸರ್
0: ಓ ಧ್ವನಿಯಲ್ಲಿ 78 ಕಾಣಿಸದೇ ಇಲ್ವಲ್ಲ ಸೆಟ್ರೆ ನಿಮ್ಮ ಧ್ವನಿಯಲ್ಲಿ ನಿಮ್ಗೆ 78 ವರ್ಷ ಆಗಿದೆ ಅನ್ಸ್ತಿಲ್ಲ ಬಹುಶಃ ಒಂದು 28 ವರ್ಷದ ತರ ಇದೆ ನೋಡಿ ಮಾತಾಡಿ ಮಾತಾಡಿ ಏ ಇಲ್ಲ ಇಲ್ಲ ತಮ್ಮ ಒಂದು ಒಂದು ಒಳ್ಳೆ ಮನಸ್ಸಿದೆ ನಿಮಗೆ ಅದಕ್ಕೆ ಅಷ್ಟೊಂದು ಚೆನ್ನಾಗಿದ್ದೀರಿ
2: ಮಾತಾಡಿ
1: ನೀವು ಏನ್ ಪ್ರಶ್ನೆ ಕೇಳಬೇಕು ಹೇಳಿ
0: ಅಂದ್ರೆ ಅವ್ರಿಗೆ ಪೊರೆ ಒಂದು ಕಣ್ಣಿಂದ ಪೊರೆ ಏನೋ ಬಂದಿದೆ ಸೊ ಅದನ್ನ ಮತ್ತೆ ಆಪರೇಷನ್ ಮಾಡಬಹುದಾ ಅನ್ನೋದು ಪ್ರಶ್ನೆ ಕರೆಕ್ಟಾ
1: ಈಗ ಕಣ್ಣಿಂದ ಪೊರೆ ಬಂದಿರೋದು ಒಂದ್ಸಲಿ ಆಪರೇಷನ್ ಆಗಿರೋ ಕಣ್ಣಿಗೆ ಪುನಃ ಪೊರೆ ಬಂದಿದೆ ಅಂತ ಹೇಳ್ತಿರೋದ ನೀವು ಅಥವಾ ಫಸ್ಟ್ ಟೈಮ್ ಬಂದಿರೋದ? ಸಿ, ನಿಮಗೆ ಆ ಪೊರೆನ ಒಂದು ಕಣ್ಣಿನ ಡಾಕ್ಟರ್, ಕಣ್ಣಿನ ಸ್ಪೆಷಲಿಸ್ಟ್ ಇರ್ತಾರಲ್ಲ, ನೀವು ಅವ್ರ ಹತ್ರ ಹೋಗಿ ಅವ್ರ ಅದನ್ನ ಪರೀಕ್ಷೆ ಮಾಡಿ ಹೇಳ್ತಾರೆ. ಸಿ, ಕೆಲವು ಮತ್ತೆ ಸಾಮಾನ್ಯ ಮಾಡಿರೋ ಕಣ್ಣಿಗೆ ಪುನಃ ಪೊರೆ ಬಂದ್ರೆ ಯೂಶಲಿ ಮತ್ತೆ ಮಾಡೋ ಅಂತ ಸಂದರ್ಭ ಕಡಿಮೆ ಇರುತ್ತೆ. ಬಟ್ ಅದನ್ನ ಕಣ್ಣಿನ ಸ್ಪೆಷಲಿಸ್ಟ್ ನಿಮ್ಮ ಕಣ್ಣು ಕಂಪ್ಲೀಟ್ ಪರೀಕ್ಷೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ನಿಮಗೆ ಅದು ಪೊರೆ ಅನ್ಸಿರುತ್ತೆ, ಅದು ಬೇರೆ ತರ ಯಾವ್ದಾದ್ರು ನರದ ಸಮಸ್ಯೆನ ಅಥವಾ ಬೇರೆ ತರ ಏನಾದ್ರು ಕಣ್ಣಿನ ಸಮಸ್ಯೆನ ಅಂತ ಕಣ್ಣಿನ ಡಾಕ್ಟರ್ ಪರೀಕ್ಷೆ ಮಾಡಿದ್ಮೇಲೆ ಅದು ಹೇಳಕ್ ಸರಿ. ಹಾ ಹೌದು, ಈಗ ನಿಮ್ ಕಣ್ಣಿನ ಡಾಕ್ಟರ್ ಹೇಗೆ ನಿಮ್
2: ತೋರಿಸ್ತೆ ನರ ವೀಕ್ ಆಗ್ಬಿಟ್ಟಿದೆ ಸಟ್ರೆ
1: ಈಗ ಕಣ್ಣಿನ ಡಾಕ್ಟರ್ ಹಾಗೆ ಹೇಳಿದ್ದಾರೆ ಅಂದ್ರೆ ಮತ್ತೆ ಅದನ್ನ ನೀವು ಬೇರೆ ಕಡೆ ಹೋಗಿ ಆಪರೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದು ಮತ್ತೆ ಬೇರೆ ತರ ಸಮಸ್ಯೆ ಆಗ್ಬೋದು.
0: ಅದೇ ಅದಾಗಿ ನಿಮ್ ಕಣ್ಣಿನ ಡಾಕ್ಟರ್ ಏನ್ ಸಲಹೆ ಕೊಡ್ತಾರೆ ಅದನ್ನೇ ಅನುಸರಿಸಿ. ಸೊ ಒಂದ್ ಕಣ್ಣು ಚೆನ್ನಾಗಿದೆಯಲ್ವಾ, ಇನ್ನೊಂದು ಒಂದ್ ಕಣ್ಣು ಚೆನ್ನಾಗಿದೆ, ಇನ್ನೊಂದು ಕಣ್ಣು ಪೊರೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಓಕೆ ಓಕೆ, ಆಯ್ತು ಆಯ್ತು, ಧನ್ಯವಾದಗಳು.
1: ಧನ್ಯವಾದ, ನಮಸ್ತೆ, ಧನ್ಯವಾದ.
0: ಎಸ್ ಮೇಡಮ್, ತಾವು ಹೇಳಿದಂತಹ ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿತ ಕಾಯಿಲೆಗಳು ಅಥವಾ ಮೂಳೆ ಸಂಬಂಧಿತ ಕಾಯಿಲೆಗಳ ಜೊತೆ ಈ ಪೊರೆ ಸಮಸ್ಯೆಗಳು ಕೂಡ ಒಂದು ಇರುತ್ತೆ ವೃದ್ಧರಲ್ಲಿ.
1: ಸೊ ನಾವು ಜಿರಿಯಾಟ್ರಿಕ್ ಪರ್ಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅದ್ರಲ್ಲಿ ಒಂದು ವಿಷನ್ ಕಣ್ಣು ಹೇಗಿರುತ್ತೆ. ಸೊ ಕಣ್ಣು, ಕಿವಿ, ಮತ್ತೆ ಅವ್ರದ್ದು ಬ್ಲಾಡರ್ ಬೌಲ್ ಮೂವ್ಮೆಂಟ್ಸ್, ಯೂರಿನ್ ಯೂರಿನೇಷನ್ ಆಗಲಿ ಅಥವಾ ರೆಗ್ಯುಲರ್ ಆಗಿ ಮೋಷನ್ ಮಾಡೋದು, ಇದನ್ನ ಎಷ್ಟೊಂದ್ಸಲಿ ಅವರು ಹೇಳ್ಕೊಳ್ಳೋಕ್ಕೆ ಇದು ಮಾಡ್ತಾರೆ, ಸಂಕೋಚ ಪಟ್ಕೋತಾರೆ. ಸೊ ಅಲ್ದೇ ಮೆಮೊರಿ, ನಮ್ದು ಹೇಗೆ ನಮ್ದು ಜ್ಞಾಪಕ ಶಕ್ತಿ ಹೇಗಿದೆ, ಇದು ಐದು ಮೇಜರ್ ಏರಿಯಾಸ್. ಸೊ ಈಗ ನಾವು ಯಾರೋ ಬಂದಿದ್ದ ಪೇಷಂಟಿಗೆ ಬಿ ಪಿ ಚೆನ್ನಾಗಿದೆ, ಶುಗರ್ ಚೆನ್ನಾಗಿದೆ ಅಂತ ಕಳಿಸ್ತಾ ಹೋದ್ರೆ ಅವ್ರಿಗೆ ಆಲ್ರೆಡಿ ಪೊರೆ ಶುರು ಆಗಿರ್ಬೋದು. ಸೊ ಅದನ್ನ ನಾವು ಎಷ್ಟು ಬೇಗ ನಾವು ಪಿಕಪ್ ಮಾಡ್ತೀವೋ. ಸಿ, ಪೇಷಂಟ್ ಫಸ್ಟ್ ನಮ್ಮ ಹತ್ರ ಬರ್ತಾರೆ, ಅವೇರ್ನೆಸ್ ಇರುತ್ತೆ, ಕಣ್ಣು ಟೆಸ್ಟಿಗೆ ಹೋಗ್ತಾರೆ. ಬಟ್ ಮೆಜಾರಿಟಿ ಯೂಶಲಿ ಬಿ ಪಿಗೆ, ಶುಗರ್ಗೆ ಅಥವಾ ಸುಮ್ಮನೆ ರೆಗ್ಯುಲರ್ ಚೆಕಪ್ಗೆ ಅಂತ ಬಂದಾಗ ಆ ಪೊರೆ ಇದ್ದಾಗ ಆ ಪೊರೆದು ನಾವು ಅಡ್ರೆಸ್ ಮಾಡಿದ್ರೆ ಅವ್ರಿಗೆ ವಿಷನ್ ಇಂಪ್ರೂವ್ ಆದ್ರೆ ಆಟೋಮ್ಯಾಟಿಕಲಿ ಅವ್ರದ್ದು ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹಿಯರಿಂಗ್. ಸೊ ತುಂಬಾ ಜನ ಇನ್ನೇನು ಏಜ್ ಆಗೋಯ್ತು, ಕಿವಿ ಕೇಳಿಸ್ದಲ್ಲ ಇರೋದು ನಾರ್ಮಲ್ಲು ಅಂತ ಇಗ್ನೋರ್ ಮಾಡ್ತಾರೆ. ಸೊ ಆ ಕಿವಿನ ನಾವು ಎಷ್ಟು ಬೇಗ, ಯಾಕಂದ್ರೆ ಈಗಿನ ಅಡ್ವಾನ್ಸ್ಡ್ ಮೆಡಿಕಲ್ ಫೀಲ್ಡಲ್ಲಿ ನಿಮಗೆ ಕಿವಿದು ಸಮಸ್ಯೆ ಇದ್ದಾಗ ಅದಕ್ಕೆ ಸಾಕಷ್ಟು ರೆಮಿಡಿಗಳಿದೆ, ಸಾಕಷ್ಟು ಬಂದಿದೆ ಇವಾಗ. ಸೊ ಅದನ್ನು ಅಡ್ರೆಸ್ ಮಾಡಬೇಕು. ನೆಕ್ಸ್ಟ್ ಯೂರಿನ್ ಮೋಷನ್ ಇಂದು ಪದೇ ಪದೇ ಹೋಗೋದು, ಅದರಲ್ಲೂ ಸುಮಾರು ಟೈಪ್ಸ್ ಇರುತ್ತೆ. ಎಷ್ಟೊಂದಕ್ಕೆ ಔಷಧಿಗಳಿಂದ 80-90% ಕಡಿಮೆ ಮಾಡಬಹುದು. ನಾವು ಏಜ್ ಆಗೋಗಿದೆ ಬಿಡು ಅದು ಹಾಗೆ ಅಂತ ಅಂದ್ರೆ ಅಲ್ಲಿ ನೆಕ್ಸ್ಟ್ ಅಲ್ಲಿಂದ ಪದೇ ಪದೇ ಇನ್ಫೆಕ್ಷನ್ ಆಗೋದು, ಆಮೇಲೆ ಬೆಡ್ ಬೌಂಡ್ ಆಗೋದು, ಹಾಸಿಗೆ ಹಿಡಿದು ಬಿಡ್ತಾರೆ, ಆ ತರ ಪ್ರಾಬ್ಲಮ್. ನೆಕ್ಸ್ಟ್ ಮೇನ್ ಜ್ಞಾಪಕ ಶಕ್ತಿ. ಈ ಜ್ಞಾಪಕ ಶಕ್ತಿದು ಅಗೇನ್ ನಮ್ಮ ಸಮಾಜದಲ್ಲಿ ಹೇಗೆ ಅಂದ್ರೆ ವಯಸ್ಸಾದ್ಮೇಲೆ ಇನ್ನೇನು ಮರವು ನಾರ್ಮಲ್. ಹಾ, ಸೊ ಅದ್ ಅರಳು ಮರಳು ಅಂತಾನೆ. ತುಂಬಾ ಜನ ನಮ್ಮ ಹತ್ರ ಬರೋಷ್ಟೊತ್ತಿಗೆ ಏನು ನಾವು ಟ್ರೀಟ್ ಮಾಡಿ ಸಾಕಷ್ಟು ಅವರು ಆರಾಮಾಗಿರಾ ಅಂತ ಲೈಫ್ ಸ್ಟೈಲ್ನ ತುಂಬಾ ಕಾಂಪ್ಲಿಕೇಟ್ ಆಗೋಗಿರುತ್ತೆ ಅವ್ರು ಬರೋಷ್ಟೊತ್ತಿಗೆ. ಸೊ ಇದನ್ನೆಲ್ಲ ನಾವು ಫಸ್ಟೇ ಚೆಕ್ ಮಾಡ್ಕೊಂಡ್ರೆ ಅವರು ಆದಷ್ಟು ಅವರು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ಬೋದು.
0: ಎಸ್ ಮೇಡಮ್, ಅಂದ್ರೆ ಆವಾಗವಾಗ ತಪಾಸಣೆ ಒಳಗೊಳ್ಳೋದು ಬಹಳ ಮುಖ್ಯ. ಸುಮ್ಮನೆ ನಮಗೆ ನಾವೇ ವಯಸ್ಸಾಯ್ತಲ್ಲ, ವಯೋ ಸಹಜ ತೊಂದರೆಗಳು ಅಥವಾ ಅರಳು ಮರಳು ಈ ಥರ ಅನ್ಕೊಳ್ಳೋದು ಕೂರೋದು ಬೇಡ. ಬಟ್ ವೈದ್ಯರ ಹತ್ರ ತೋರಿಸ್ಕೊಳ್ಳೋದ್ರಿಂದ ಇನ್ನಷ್ಟು ಪಿಕಪ್ ಆಗುತ್ತೆ ಅದು ಅನ್ನೋದು ತಾವು ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
3: ನಮಸ್ಕಾರ ಮೇಡಮ್. ನಮಸ್ಕಾರ ಸರ್.
0: ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
3: ಗುರುಮಲಮ್ಮ ಅಂತ, ಮೈಸೂರಿಂದ.
0: ಮಾತಾಡಿ ಗುರುಮಲಮ್ಮ ಅವರೇ.
3: ನಾವು ಹಳ್ಳಿಯವರು, ಇಲ್ಲಿ ಬಾಡಿಗೆಗಿರೋದು.
0: ಮಾತಾಡಿ ಗುರುಮಲಮ್ಮ.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ. ನಮಸ್ಕಾರ ಗುರುಮಲಮ್ಮ ಅವರೇ, ಹೇಳಿ.
3: ಅದೇ ಮೇಡಮ್, ನಾನು ಕ್ಯಾನ್ಸರ್ ಪೇಷಂಟು. ನನಗ ಹತ್ತೊಂಬತ್ತನೇ ಇಸ್ವಿಲಿ 2019ರಲ್ಲಿ ಕ್ಯಾನ್ಸರ್ ಶುರು ಆಯ್ತು. ಎಲ್ಲಾ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಮೇಡಮ್.
1: ಸರಿ.
3: ಬೆಣ್ಣು ತುಂಬಾ ನೋವು, ಬೆಣ್ಣು ಸಕ್ಕತ್ ನೋವು ಮೇಡಮ್. ಒಂದ್ 10 ನಿಮಿಷ ಕೆಲಸ ಮಾಡಬಿಟ್ರೆ ಓಡೋ ಮಲಿಕಬೇಕು, ತುಂಬಾ ನೋವು. ಅದೊಂದ್ಬಿಟ್ರೆ ನನ್ಗೆ ಇನ್ನೇನು ತೊಂದ್ರೆ ಇಲ್ಲ. ಆಮೇಲೆ ಸೊಂಟೆ ಕೆಳಕೊಂಡ್ ಸ್ವಲ್ಪ ನೋವು ಅದ. ಮಧ್ಯೆ ಒಂದೊಂಚೂರು ಕೆಂಬಲ್ ಬರ್ತದ. ನಾನು ಎಷ್ಟು ಕೆಲಸ ಮಾಡ್ತೀನಿ ಮೇಡಮ್, ಇದೊಂದು ಎರಡು ತೊಂದರೆಗಳು ತುಂಬವಿ.
1: ಈಗ ನೀವು ಬೆನ್ನೋವಿಗೆ ತೋರಿಸಿದೀರಾ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ದೀರಾ?
3: ತೋರ್ಸ್ರಿ ಮೇಡಮ್, ಬರೀ ಕ್ಯಾಲ್ಸಿಯಂ ಮಾತ್ರ ಕೊಡ್ತಾರ. ಕ್ಯಾಲ್ಸಿಯಂ ಅಂದ್ರೆ ಬದ್ಲು ಒಂದ್ ಸರಿ ಎರಡ್ ಸರಿ ಬಿದ್ದಿದ್ದೆ ಮೇಡಮ್, ಪಿಜಿಲಿ ಸ್ಟೈಲ್ಸ್ ಮೇಲೆ ಬಿದ್ದಿದ್ದೆ ನಾನು. ಎರಡ್ ಸರಿ ಎರಡ್ ಮೂರ್ ಸರಿ ಬಿದ್ದಿದ್ದೆ, ಬೆನ್ನಿಗೆ ಏಟ್ ಆಗಿತ್ತು ಅದು.
1: ಸರಿ,
0: ಎಷ್ಟು ವರ್ಷ ತಮ್ಗೆ ಗುರುಮಲ ಅವರ?
1: ಗುರುಮಲ್ಲಮ್ಮ ಅವರೇ, ಸರಿ, ನೀವು ಕ್ಯಾನ್ಸರ್ನ ಗೆದ್ದು ಇನ್ನು ನಿಮ್ಮ ರೆಗ್ಯುಲರ್ ಕೆಲಸಗಳು ಮಾಡ್ತೀರಾ ಅಂದ್ರೆ ಅಲ್ಲಿಗೆ ನಿಮ್ಮ ಮನಶಕ್ತಿ ತುಂಬಾ ಚೆನ್ನಾಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಅದು, ನೀವಿಷ್ಟು ಆಕ್ಟಿವ್ ಆಗಿ ಸಂತೋಷವಾಗಿ ಆ ಲವ್ಲವಿಕೆ ಇನ್ನು ಕೆಲಸ ಮಾಡ್ಕೊಂಡಿದ್ದೀರಾ ಅಂದ್ರೆ ನಮ್ಮ ಕೇಳುಗರಿಗೆಲ್ಲ ಅದೊಂದು ದೊಡ್ಡ ಮೆಸೇಜ್. ಬಿಕಾಸ್ ಕ್ಯಾನ್ಸರ್ ಅಂದ್ರೆ ಜೀವನ ಆಗೋಯ್ತು ಅಂತ ಅನ್ಕೊಳ್ಳೋ ಇದ್ರಲ್ಲಿ ಇದ್ದಾರೆ ಎಷ್ಟೊಂದ್ ಜನ. ಸೊ ನಿಮ್ಮ ಈ ನೋವಿಗೆ ಸಂಬಂಧಪಟ್ಟಂಗೆ, ಸಿ ಈಗ ನೋವಿಗೆ ಗುರುಮಲ್ಲಮ್ಮ ಅವರೇ ಸುಮಾರು ತರದ್ದು ಟ್ರೀಟ್ಮೆಂಟ್ ಇದೆ. ಫಸ್ಟ್ ನಿಮಗೆ ಅಡ್ವೈಸ್ ಮಾಡೋದು, ನೀವಾಗೆ ಹೋಗಿ ಈಗ ಮೆಡಿಕಲ್ ಸ್ಟೋರ್ ಅಲ್ಲಿ ಯಾವ್ದೋ ನೋವು ಮಾತ್ರೆಯನ್ನ ತಗೊಂಡು ನುಂಗ್ಬಿಡೋದು ಮಾಡಬೇಡಿ, ಆಯ್ತಾ? ಸೊ ಈಗ ನಿಮಗೆ ನೋವು ಕಡಿಮೆ ಆಗಿಲ್ಲ. ಈಗ ನೀವು ಮಾಮೂಲಿ ಯೂಶಲಿ ನಾವು ಏನು ಹೇಳ್ತೀವಿ ಅಂದರೆ ಸಿಂಪಲ್ ಈ ಕ್ರೋಸಿನ್ ಮಾತ್ರೆ ಬರುತ್ತಲ್ವಾ, ಸಾಮಾನ್ಯಕ್ಕೆ ತುಂಬ ನೋವು ಬಂದಾಗ ಒಂದು ಪ್ಯಾರಾಸಿಟಮಾಲು ಕ್ರೋಸಿನ್ ಮಾತ್ರೆ ತೊಗೊಂಡು ಒಂದರಿಂದ ಎರಡು ಮಾತ್ರೆಯಲ್ಲಿ ಕಡಿಮೆ ಆಗಿಲ್ಲ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಈಗ ನಿಮ್ಮ ಡಾಕ್ಟ್ರು ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ ಅದು ಕರೆಕ್ಟೇ, ಬಟ್ ನಿಮಗೆ ಅದರಲ್ಲೂ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ನೀವು ಬೇರೆ ಬೇರೆ ಡಾಕ್ಟ್ರ್ ಹತ್ರ ಹೋಗೋಕ್ಕಿಂತ ನಿಮಗೆ ಯಾರು ಕೊಟ್ಟಿದ್ದಾರಲ್ವ ಟ್ರೀಟ್ಮೆಂಟ್ ಅವ್ರ ಹತ್ರನೇ ಹೋಗಿ. ಸಿ ಯೂಶಲಿ ಏನಾಗುತ್ತೆ, ಪೇಷಂಟ್ ಫಸ್ಟ್ ಬಂದಾಗ ಎಲ್ಲ ಟ್ರೀಟ್ಮೆಂಟ್ನ ಒಟ್ಟಿಗೆ ಹಾಕಲ್ಲ ನಿಮಗೆ. ಈಗ ಒಂದು ಮಾತ್ರೆಯಲ್ಲಿ ಕಡಿಮೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಮಾತ್ರೆ ಹಾಕ್ತಾರೆ. ಸೊ ನೋವಿಗೆ ನೋವು ಕಡಿಮೆ ಆಗೋಕ್ಕೆ ಭಾಳ ಸಾಕಷ್ಟು ಟ್ರೀಟ್ಮೆಂಟ್ ಅವೈಲಬಲ್ ಇದೆ, ಮಾತ್ರೆಗಳಿದೆ ಇಲ್ಲ ಇಂಜೆಕ್ಷನ್ ಇದೆ. ಈಗ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ನೋವಿಗೆ ಅಂತಲೇ ಇನ್ನೊಂದು ಸೆಪ್ರೇಟ್ ಬ್ರಾಂಚ್ ಕೂಡ ಇದೆ. ಸೊ ನೋವು ನೋವಲ್ಲೇ ಬದುಕಬೇಕು, ನಾನು ಕ್ಯಾನ್ಸರ್ ಪೇಷೆಂಟ್ ಈ ನೋವು ಪರ್ಮನೆಂಟ್ ಅಂತ ಅನ್ಕೋಬೇಡಿ. ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿ ಈ ಕ್ಯಾಲ್ಸಿಯಂ ಮಾತ್ರೆ ಕಡಿಮೆ ಆಗಿಲ್ಲ ಅಂತ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಹಾಕ್ತಾರೆ. ಹಾಗೂ ಆಗಿಲ್ವಾ, ನೀವು ಯಾವಾಗ್ಲಾರು ಮೈಸೂರಲ್ಲೇ ಇರೋದ್ರಿಂದ ನಮ್ಮ ಜೆ ಎಸ್ ಎಸ್ ಆಸ್ಪತ್ರೆಗೆ ಬರ್ಬೋದು, ಅದಕ್ಕೇನು ನಮ್ಮ ಕಡೆಯಿಂದ ಮಾಡ್ಬೋದು ಮಾಡ್ಬೋದು.
3: ಮೇಡಮ್ ಇದು ಅವರು ಇನ್ನೊಂದ್ಸರಿ ಸ್ಕ್ಯಾನಿಂಗ್ ತೆಗಿಸು ಅಂತ ಹೇಳಿದ್ರು, MRI CT ಸ್ಕ್ಯಾನಿಂಗು ಎಲ್ಲಾನು ಒಟ್ಟಿಗೆ ತೆಗಿಸಮ್ಮ, ಏನ್ ಕಂಡಿಡಿಬೇಕು ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನಾನು ಯಾವ ಸ್ಕ್ಯಾನಿಂಗ್ ಮಾಡ್ತೀನಿ ಮೇಡಮ್?
1: ಆಯ್ತು, ಫಸ್ಟ್ ನೋವು ಕಡಿಮೆ ಆದ್ಮೇಲೆ ಅವಶ್ಯಕತೆ ಇದ್ರೆ ಅದ್ ಮಾಡ್ಸೋಣ. ನೋವು ಕಡಿಮೆ ಯಾಕಂದ್ರೆ ಈ ಕಾರಣ ಗೊತ್ತಿಲ್ಲದಲ್ಲೇ ಟ್ರೀಟ್ ಮಾಡೋದು ಅದು ಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಒಳ್ಳೇದಲ್ಲ. ನಿಮ್ ಡಾಕ್ಟರ್ ಹೇಳಿರೋದು ಕರೆಕ್ಟೇ, ಯಾಕೆ ಹಂಗ್ ನೋವು ಬರ್ತಿದೆ ಅನ್ನೋದ್ ನೋಡ್ಬೇಕು. ಈಗ ನೀವು ಆಲ್ರೆಡಿ ಕ್ಯಾನ್ಸರ್ ಆಗಿರೋರಿಗೆ ಎಷ್ಟು ನೋವು ಬರ್ತಿದೆ ಅಂದ್ರೆ ಬೇರೆ ಏನಾದ್ರು ಸಮಸ್ಯೆ ಇದೆ ಅಂತ ನೋಡೇನೆ ಟ್ರೀಟ್ಮೆಂಟ್ ಕೊಡ್ಬೇಕು. ಯಾಕಂದ್ರೆ ಎಲ್ಲಾ ಮಾತ್ರೆಗಳು ಎಲ್ಲರಿಗೂ ಕೊಡಕ್ ಬರಲ್ಲ, ಅದರಿಂದ ನಿಮಗೆ ಬೇರೆ ತರ ತೊಂದರೆ ಆಗಬಾರ್ದು ಅಂತ ಹೇಳಿರ್ತಾರೆ. ನೀವು ಒಂದ್ಸಲಿ ನಿಮ್ಮ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡೋದು ಒಳ್ಳೇದು.
0: ಓಕೆ ಗುರುಮಲಮ್ಮ ಅವರೇ, ಒಂದು ಗುರುಮಲಮ್ಮ ಅವರೇ ಅದೇ ಎರಡು ವಿಚಾರ ಬಹಳ ಗಮನದಲ್ಲಿ ಇಟ್ಕೊಂಡು, ಒಂದು ನೀವು ಆಕ್ಟಿವ್ ಆಗಿದ್ದೀರಿ ಖಂಡಿತ ನೀವು ಚೆನ್ನಾಗಿ ಆಗ್ತೀರಿ ಮತ್ತೆ ನಿಮ್ಗೆ ನೋವು ಕೂಡ ಕಡಿಮೆ ಆಗುತ್ತೆ ಮೊದಲನೇದು. ಎರಡನೇದು ಮೇಡಮ್ ಹೇಳಿದಂಗೆ ಒಬ್ಬರೇ ಡಾಕ್ಟ್ರು ನಿಮ್ಗೆ ನಿರಂತರವಾಗಿ ಒಂದೇ ಡಾಕ್ಟರ್ ಜೊತೆ ತೋರಿಸ್ಕೊಳ್ಳೋದ್ರಿಂದ ನಿಮ್ಮ ಬಗ್ಗೆ ಗೊತ್ತಿರುತ್ತೆ ಅವರಿಗೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮೆಡಿಸಿನ್ಸ್ ಕೊಟ್ಟಿದ್ವಿ ಏನೇನೆಲ್ಲ ಪ್ರಯತ್ನ ಮಾಡಿದ್ವಿ, ಆ ಪ್ರಯತ್ನಗಳಾದ್ಮೇಲೆ ನೆಕ್ಸ್ಟ್ ಪ್ರಯತ್ನ ಏನು ಮಾಡಬೇಕು ಅನ್ನೋದು ಅವ್ರಿಗೆ ನಿರಂತರವಾಗಿ ಗೊತ್ತಿರುತ್ತೆ. ಹಾಗಾಗಿ ವೈದ್ಯರನ್ನು ಚೇಂಜ್ ಮಾಡ್ತಾ ಹೋದರೆ ನಿಮ್ಗೆ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಸಿಗೋದು ಕಷ್ಟ ಒಂದು. ಎರಡನೇದು ಸಪೋಸ್ ನಿಮಗೆ ಆ ಥರ ಆಗ್ತಾ ಇಲ್ಲ ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳಿದರೆ ನಮ್ಮ ಜೆ ಎಸ್ ಎಸ್ ಅಲ್ಲಿ ವಯೋವೃದ್ಧರ ವಿಭಾಗ ಇದೆ, ಮೇಡಮ್ ಶಿಲ್ಪಾ ಮೇಡಮ್ ಇರ್ತಾರೆ ಅಲ್ಲೇ, ಒಂದ್ಸಲ ತೋರಿಸಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ, ಬಹುಶಃ ಅವ್ರ ಕಡೆಯಿಂದ ಏನಾದರೂ ಸಲಹೆಗಳನ್ನು ನೀಡಬಹುದು. ಆಗ್ಬೋದಾ? ಜೆ ಎಸ್ ಎಸ್ ಆಸ್ಪತ್ರೆ ಇದೆಯಲ್ಲ, ನೀವು ಅಲ್ಲಿ ಹೋಗಿದಾಗ ಈ ವಯೋವೃದ್ಧರ ವಿಭಾಗ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ. ಜೆ ಎಸ್ ಎಸ್ ಹಾಸ್ಪಿಟಲ್ ಮೈಸೂರು.
3: ಹಾಂ
0: ಹಾಂ, ಡಾಕ್ಟರ್ ಶಿಲ್ಪಾ ಮೇಡಮ್ ಕೇಳಿ. ಹಾಂ, ಹ್ಮ್, ಆಗ್ಬೋದಾ? ಯಾರೋ ಬೇರೆಯವ್ರು ಹೇಳಿದ್ದ ಅದನ್ನೇ, ಬೆಲ್ಟ್ ನಡುಗೆ ಬೆಲ್ಟ್ ಹಾಕೊಳ್ಳಿ ಅಂತ.
1: ನಾನು ಅದನ್ನ ನೋಡದಲ್ಲೇ ಹೇಳೋದು ಅಷ್ಟು ಸೂಕ್ತ ಅಲ್ಲ. ನಿಮಗೆ ಒಂದಿನ ಎರಡು ದಿನ ಹಾಕೊಂಡು ಅದರಲ್ಲಿ ಸ್ವಲ್ಪ
3: ಮಟ್ಟ
1: ನೀವ್ ಒಂದ್ಸಲಿ ಬಂದು ತೋರ್ಸ್ಕೊಂಡ್ರೆ ಒಳ್ಳೇದಮ್ಮ, ನಿಮ್ಮನ್ನ ನೋಡಿ ಹೇಳಣಂತೆ. ನೋಡದೆಲ್ಲೇ ನಾನು ಹಾಕೋಬೇಕು ಹಾಕೋಬಾರ್ದು ಅಂತ ಹೇಳೋದು ಸರಿ ಹೋಗಲ್ಲ.
0: ಒಂದ್ಸಲ ಭೇಟಿ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಎಸ್ ಮೇಡಮ್, ಸೊ ತಾವು ಬಹಳ ಒಂದೊಳ್ಳೆ ವಿಚಾರವನ್ನ ಹೇಳಿದ್ರಿ. ಯಾವುದೇ ತೊಂದರೆ, ಅದು ವೃದ್ಧರಾಗ್ಲಿ ಅಥವಾ ಬೇರೆ ಅಡಲ್ಟ್ ಆಗ್ಲಿ, ಒಂದೇ ನಿರಂತರವಾಗಿ ಒಬ್ಬರೇ ವೈದ್ಯರ ಹತ್ರ ತೋರಿಸೋದು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಸೊ ವಿಶೇಷವಾಗಿ ನಮ್ಮ ವೃದ್ಧರಿಗೆ ಇದು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಸೊ ಅಂತ ವಿಚಾರದಲ್ಲಿ ಒಂದು ಹೇಳಿದ್ರೆ ಏನೇನು ಸಮಸ್ಯೆಗಳಿರುತ್ತೆ ಅಂತ, ಅಥವಾ ಕೆಲವರು ವಯೋವೃದ್ಧ ವಯೋಸಹಜ ಸಮಸ್ಯೆಗಳಿರುತ್ತೆ ಅಂತ ಸ್ವಲ್ಪ ಉದಾಸೀನತೆಯಾಗಿ ತೋರಿಸ್ಬಿಡುವಂಥದ್ದು ಇರುತ್ತೆ. ಸೊ

0: ಸಾಮಾನ್ಯವಾಗಿ ವೃದ್ಧರು ಕಾಲಕಾಲಕ್ಕೆ ಯಾವ ರೀತಿ ತಪಾಸಣೆ ಮಾಡ್ಕೊಳ್ಬೇಕು, ಎಷ್ಟು ದಿನಕ್ಕೊಮ್ಮೆ ಮಾಡಿಸ್ಕೋಬೇಕಾಗತ್ತೆ?
1: ಸಿ ನಾವು ಸಪೋಸ್ ಈಗ ಈ ಶುಗರ್ ಪೇಷಂಟ್ ಆ ಥರ ಇದ್ರೆ ಯೂಶಲಿ ಅವ್ರು ಒನ್ಸ್ ಇನ್ 3 ಮಂತ್ಸ್ ಹೋಗ್ತಾರೆ. 3 ತಿಂಗಳಿಗೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಅವರು ರೆಗ್ಯುಲರ್ ಅವ್ರ ಮೆಡಿಕಲ್ ಚೆಕಪ್ಪು ಆಗುತ್ತೆ. ಬಟ್ ಸಪೋಸ್ ಈಗ ನಾವು ಪ್ರಿವೆನ್ಷನ್ಗೆ ಸಲುವಾಗಿ ನಾನು ಚೆಕ್ ಮಾಡ್ಕೋಬೇಕು ಅಂತ ಹೋಗೋರಿಗೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿ ಯಾರು ಕಂಪ್ಲೀಟ್ ಚೆಕಪ್, ಒಂದು ನಿಮ್ದು ಬಾಡಿ ಬ್ಲಡ್ ಟೆಸ್ಟು, ಹಾರ್ಟ್ ಸ್ಕ್ಯಾನು, ಅದೆಲ್ಲ ಟೆಸ್ಟ್ಗಳಾಗುತ್ತೆ. ಅದಲ್ಲದೆ ಈಗ ಮೆಮೊರಿ ಫಂಕ್ಷನಾಲಿಟಿ ಅಂದರೆ ನಿಮ್ಗೆ ಜ್ಞಾಪಕ ಶಕ್ತಿ ಹೇಗಿದೆ, ಆಮೇಲೆ ನಿಮ್ಮ ಮಾಂಸಖಂಡಗಳು ಹೇಗಿದೆ ಅಂತ ನೋಡ್ತೀವಿ. ಕೆಲವರು ನೋಡೋಕ್ಕೆ ತುಂಬ ದಪ್ಪವಾಗಿರ್ತಾರೆ, ಬಟ್ ಅವ್ರದ್ದು ಮಾಂಸಖಂಡಗಳಲ್ಲಿ ಅಷ್ಟು ಸ್ಟ್ರೆಂತ್ ಇರಲ್ಲ. ಇದನ್ನ ನಾವು ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ. ಸ್ಪೆಷಲಿ ನಮ್ಮ ದೇಶದಲ್ಲಿ ಈ ಸಾರ್ಕೋಪಿನಿಯಾ ಅಂದ್ರೆ ಈ ಮಾಂಸಖಂಡಗಳು ವೀಕ್ ಆಗೋದು. ಸೊ ಬಾಡಿಯಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಬೇರೆ ರೀತಿಯಾದ ಶಕ್ತಿ ಇರಲ್ಲ. ಸೊ ಇದನ್ನೆಲ್ಲ ನಾವು ರೆಗ್ಯುಲರ್ ಆಗ ಅದನ್ನ ಚೆಕ್ ಮಾಡೋಕ್ಕೇನೆ ಅವ್ರು ಹೇಗೆ ನಡೀತಾ ಇದ್ದಾರೆ, ನಡಿಯಕ್ಕೆ ಎಷ್ಟು ಸಪೋರ್ಟ್ ಇಲ್ದಲೆ ನಡಿಬೋದು, ಎದ್ದು ಕೂತ್ಕೊಳ್ಳಕ್ಕೆ, ಏನೋ ಒಂದು ಸಾಮಾನು ತೆಗಿಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನೋಡಕ್ಕ ಫಂಕ್ಷನಾಲಿಟಿ, ಈ ಮಸಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಮತ್ತೆ ಮೆಮೊರಿ ಅಸೆಸ್ಮೆಂಟ್, ಇದನ್ನ ನಾವು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ವರ್ಷಕ್ಕೊಂದ್ಸಲಿ ಮಾಡ್ಕೋಬಹುದು. ಆಮೇಲೆ ಬೋನ್ ಟೆಸ್ಟ್ ಮಾಡ್ಕೊಳ್ಳೋದು, ಈ ಬೋನ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಬೋನ್ ಸೌದೋಗಿದೆಯಾ. ಸೊ ಈ ಈ ಸ್ಪೆಸಿಫಿಕ್ ಏರಿಯಾಸ್ ಇದೆ ಅಲ್ಲ, ಅದನ್ನ ಇಯರ್ಲಿ ಒನ್ಸ್. ಸಪೋಸ್ ಈಗ ಅರೌಂಡ್ 60 ವರ್ಷದಲ್ಲಿ ಮಾಡಿಸ್ಕೊಂಡು ಅವ್ರು ಕಂಪ್ಲೀಟ್ ಆಗಿ ಚೆನ್ನಾಗಿದ್ರು, ಎಲ್ಲೂ ಯಾವ ರೀತಿಯಾದ ಸಮಸ್ಯೆ ಇಲ್ಲ ಅಂದ್ರೆ ಅವ್ರು ಒನ್ಸ್ ಇನ್ 2 ಇಯರ್ಸ್ ಕೂಡ ಮಾಡಬಹುದು.
0: ಮತ್ತೊಂದು ಕರೆ ತಗೊಂಡೆ. ನಮಸ್ತೆ. ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಕೇಳಿಸ್ತಾ
2: ಇದೆಯಾ?
0: ಹೇಳಿ ಸರ್, ಮಾತಾಡಿ ಸರ್. ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ರಿ? ಬೋರೇಗೌಡ್ರಿ. ಎಲ್ಲಿಂದ ಬೋರೇಗೌಡ್ರಿ, ಎಲ್ಲಿಂದ ಮಾತಾಡ್ತಾ ಇದ್ರಿ?
2: ಶ್ರೀರಂಗಪಟ್ಟಣ.
0: ಹಾ, ಮಾತಾಡಿದ್ ಮಾತಾಡಿದ್ ಮಾತಾಡಿ, ಏನಾಗಬೇಕಿತ್ತು? ತಮ್ಮ ಸಮಸ್ಯೆ ಏನಾಗಿದ್ರಿ
2: ಸರ್? ನಮ್ಗೆ ಸರ್ ಕೀಲ್ಗಳು ನೋವು ಸರ್, ನಮ್ಗೆ ವೀಕ್ನೆಸ್, ಬಾಡಿ ವೀಕ್ನೆಸ್ ಆಗ್ಬಿಟ್ಟು ಕೀಲ್ಗಳು ನೋವು, ಮಂಡಿ ಕಾಲು ಹಂಗೆ ಕೀಲ್ಗಳು.
0: ಓಕೆ, ಎಷ್ಟು ವರ್ಷ ತಮ್ಗೆ?
2: 73 ರನ್ನಿಂಗ್ ಸರ್.
0: 73 8 78 ಓಕೆ, ಮಾತಾಡ್ತಾರೆ ಮೇಡಮ್.
1: ಭೋಜೇಗೌಡ್ರೆ ನಮಸ್ಕಾರ. ನೀವು
2: ಅದೇ
1: ನಮಸ್ತೆ. ಅದೇ ಕೀಲ್ಗಳು ನೋವು, ಅಗೇನ್ ಕೀಲ್ಗಳು ನೋವಿಗೆ ಹಲವಾರು ಕಾರಣ ಇರುತ್ತೆ. ನೀವು ವಯಸ್ಸಾದ್ಮೇಲೆ ಸುಮಾರು ಜನ ಹೇಳಿರ್ಬೋದು ಈ ನೋವುಗಳು ಕಾಮನ್, ಬಿಟ್ಬಿಡಿ ಏನು ಮಾಡೋಕ್ಕಾಗಲ್ಲ ಅಂತ. ಒಂದು ಮೂಳೆ ಸೌದಿ ನಿಮಗೆ ಈ ತರ ಕೀಲ್ಗಳು ನೋವು ಬರ್ತಿದೆ ಅಂದ್ರೆ, ಈಗ ಎಲ್ಲಾ ಕೀಲ್ಗಳು ನೋವು ಬರ್ತಿದೆ ಅಂದ್ರೆ ಅದಕ್ಕೆ ಕೆಲವು ಬೇರೆ ತರ ಮಾಮೂಲಿ ಮೂಳೆ ಸವ್ಯದಲ್ಲದೆ ಈ ಸಂಧಿವಾತ ಕಾಯಿಲೆಗಳು ಅಂತ ಹೇಳ್ತಾರೆ, ಆತರ ಏನಾದ್ರು ಇದೆಯಾ ಅಂತ ನೋಡಿ. ಆತರ ಇದ್ರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸಪೋಸ್ ಈಗ ಅದೆಲ್ಲ ಏನು, ಅದೇನೆ ಅದ್ರಲ್ಲಿ ಯಾ ತರದ್ದು ಅನ್ನೋದನ್ನ ನೋಡಿ ಮಾತ್ರೆಗಳು ಕೊಡಬೇಕು. ಇನ್ನೊಂದು, ನಿಮಗೆ ಅವೇನು ಇಲ್ಲ, ಬರೀ ಮೂಳೆ ಸೌದು ನಿಮಗೆ ಆ ತರ ನೋವು ಬರ್ತಿರೋದು ಅಂದ್ರೆ, ಕೆಲವರು ಬರೀ ಈ ಕ್ಯಾಲ್ಸಿಯಮ್, ವಿಟಮಿನ್ ಡಿ ಮೆಡಿಸಿನ್ಸ್ ಕೊಡ್ತಾರೆ, ಅದಲ್ದೇ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಈಗ ಫಿಸಿಯೋಥೆರಪಿ ಅನ್ನೋದು ಕೇಳಿರ್ಬೋದು. ಸೊ ಎಕ್ಸಸೈಸ್ ಹೇಳ್ಕೊಡೋದ್ರಿಂದ ಅದನ್ನ ಮಾಡೋದ್ರಿಂದನು ನೋವುಗಳು ಕಡಿಮೆ ಆಗುತ್ತೆ. ಇದಲ್ದೇ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ ದೇಹದ ತೂಕ. ಸೊ ನಾವು ದೇಹ ತೂಕ ಕಡಿಮೆ ಮಾಡಿದಾಗ್ಲೂ ನಮ್ಮ ಏನು ಬೋನ್ಗಳ ಮೇಲೆ, ಮೂಳೆಗಳ ಮೇಲೆ ಜಾಸ್ತಿ ಪ್ರೆಷರ್ ಬೀಳದ್ ಕಡಿಮೆ ಆದಾಗ ಆ ನೋವು ಅದಾಗೆ ಕಡಿಮೆ ಆಗುತ್ತೆ.
0: ಬರೀಗೌಡ್ರೆ, ತಾವು ಎಲ್ಲರು ತೋರಿಸ್ಕೊಳ್ತಾ ಇದ್ದೀರಾ ಈಗ ಸಂಧಿವಾತ ಇದೆ ಅಂತ ಹೇಳಿದ್ರಲ್ಲ, ತೋರಿಸ್ಕೊಳ್ತಾ
2: ಇದ್ದೀರಾ?
0: ಓಕೆ, ಒಂದು
2: ತೋರ್ಸ್ಬಿಡಿ ಸರ್. ನಮ್ದು ಒಂದು ಸಣ್ಣ ಮಾತ್ರೆ ಬರ್ಕೊಡಿ ಸರ್, ಮಾತ್ರೆ ಅದೊಂದು ನುಂಗಿದಾಗ ಸರ್ ನಮ್ಗೆ ಬಾಡಿ ಫ್ರೀ ಆಗ್ತದೆ. ಡೈಲಿ ಈವ್ನಿಂಗ್ ಊಟ ಆದ್ಮೇಲೆ ತಗೋತೀನಿ. ಶುಗರ್ ಮಾತ್ರೆ ತಗೋತೀನಿ ಅರ್ಥ. ಇದು ಪೇನ್ ಕಿಲ್ಲರ್ ತರ, ಇದು ಕೀಲ್ ಗೋದು ಸ್ವಲ್ಪ ನಮ್ಗೆ ಫ್ರೀ ಆಗ್ತದೆ. ಕೀಲ್ ನೋವೆಲ್ಲ ಇದು ಹಾಕೊಂಡ್ ತಗೊಂಡ್ರೆ ಸಣ್ಣ ಮಾತ್ರೆ.
0: ಅಲ್ಲ, ಈಗ ರೆಗ್ಯುಲರ್ ಆಗಿ ತೋರಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಅಂದ್ರೆ ನಿಮ್ಗೆ ಅವ್ರ ಬರಕ್ಕೆ ಹೇಳಿದಾಗ ಫಾಲೋಅಪ್ ಬರಕ್ಕೆ ಹೇಳಿದಾಗ ಎಲ್ಲ ಕರೆಕ್ಟಾಗಿ ನೀವು ಹೋಗ್ತಾ ಇದ್ದೀರಿ ಅಂದ್ರೆ ಮತ್ತೊಮ್ಮೆ ಹೇಳಿ ಈ ಥರ ಸಮಸ್ಯೆಗಳು ಅಂತ. ಒಂದ್ ವೇಳೆ ನಿಮ್ಗೆ ರೆಗ್ಯುಲರ್ ಆಗಿ ಹೋಗಕ್ ಆಗ್ತಾ ಇಲ್ಲ ಅಥವಾ ಬೇರೆ ಏನು ಸಮಸ್ಯೆ ಇದೆ ಅಂದ್ರೆ ಒಮ್ಮೆ ಬೇಕಿದ್ರೆ JSS ಹಾಸ್ಪಿಟಲ್ಗೆ ಭೇಟಿ ನೀಡಿ, ಅಲ್ಲೂ ಕೂಡ ಸಂಧಿವಾತ ತಜ್ಞರು ಇದ್ದಾರೆ, ಜೊತೆಗೆ ಮೇಡಮ್ ವಯೋವೃದ್ಧರ ತಜ್ಞರು ಇದ್ದಾರೆ, ನೋಡಿ ನಿಮ್ಮನ್ನ ಅಸೆಸ್ ಮಾಡಿ ಇನ್ನೇನು ಮಾಡಕ್ ಸಾಧ್ಯತೆಗಳಿದೆ ಅದು ನಿಮಗೆ ಅವರು ಆಪ್ತ ಸಮಾಲೋಚನೆ ಮೂಲಕ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಮತ್ತೊಂದು ಕರೆ ತೋರಿಸ್ತೀನಿ. ನಮಸ್ತೆ. ನಮಸ್ತೆ.
3: ಹಲೋ, ನಮಸ್ತೆ.
0: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
3: ಸರ್, ನಾನು ಶಿಲ್ಪಾ ಅಂತ, ಮೈಸೂರಿಂದ, ಮೈಸೂರು ಕೋಟೆ ಉಂಡಿ ವೃದ್ಧಾಶ್ರಮದಿಂದ ಮಾತಾಡ್ತಾ ಇದ್ದೀನಿ.
0: ಹೇಳಿ ಹೇಳಿ.
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿಲ್ಪಾ ಅವರೇ, ಹೇಳಿ.
3: ಮೇಡಮ್, ಇಲ್ಲಿ ವೃದ್ಧಾಶ್ರಮದಲ್ಲಿ ಏಜ್ ಆಗಿ ವಯೋವೃದ್ಧರು ಇದ್ದಾರೆ, ಅವ್ರನ್ನ ಯಾವ ತರ ಕೇರಿಂಗ್ ಮಾಡ್ಬೇಕು ಮೇಡಮ್?
1: ಎಷ್ಟು ಜನ ಇದ್ದಾರೆ ಅಮ್ಮ? ಒಂದು ರೆಗ್ಯುಲರ್ ಆಗಿ ನಾವೇನು ಚೆಕಪ್ ಮಾಡ್ಕೋತೀವಲ್ಲ ಅದನ್ನ ಮಾಡ್ತಾ ಇರಬೇಕು. ಮೇನ್ ಅಲ್ಲಿ ನಿಮಗೆ ಬರೀ ಏಜ್ ಆದವ್ರು ಇರೋದ್ರಿಂದ ನಾ ಮುಂಚೆನೆ ಹೇಳ್ದಂಗೆ ಅವ್ರ ಜ್ಞಾಪಕ ಶಕ್ತಿ ಎಲ್ಲ ಹೇಗಿದೆ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾವು ಏಜ್ ಆದವರಲ್ಲಿ ವ್ಯಾಕ್ಸಿನೇಷನ್ ಕೊಡ್ತೀವಿ. ಹೇಗೆ ಮಕ್ಕಳಲ್ಲಿ ಕೆಲವು ಕಾಯಿಲೆಗಳು ಬರಬಾರ್ದು ಅಂತ ನಾವು ಇಂಜೆಕ್ಷನ್ಗಳು ಕೊಡ್ತೀವಲ್ಲ, ಅದೇ ತರ ಏಜ್ ಆದವರಲ್ಲಿ ಮೇನ್ ಅವರಿಗೆ ಅವಾಗ ಅವಾಗ ಕೆಮ್ಮು ಕಫ, ಒಳಗಡೆ ಲಂಗ್ಸ್ ಅಲ್ಲಿ ಕಫ ಕಟ್ಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅವರಿಗೆ ಕೆಲವು ವ್ಯಾಕ್ಸಿನೇಷನ್ ಕೊಡೋದ್ರಿಂದ, ಯಾಕಂದ್ರೆ ಈ ವೃದ್ಧಾಶ್ರಮದಲ್ಲೆಲ್ಲ ತುಂಬಾ ಜನ ಒಟ್ಟಿಗಿರ್ತಾರೆ, ಸೊ ಯಾರೋ ಒಬ್ಬರಿಗೆ ಕೆಮ್ಮು ಕಫ ಬಂದ್ರೆ ಹರಡೋ ಚಾನ್ಸಸ್ ಇರುತ್ತೆ. ಸೊ ಆ ವ್ಯಾಕ್ಸಿನೇಷನ್ ಕೊಡೋದು ಒಳ್ಳೇದು. ಆಮೇಲೆ ಅವರಿಗೆ ಜೊತೆಗಿರೋದ್ರಿಂದ ವ್ಯಾಯಾಮಗಳು, ಆಮೇಲೆ ಅವ್ರದ್ದು ಫುಡ್ ಹ್ಯಾಬಿಟ್ಸು, ಒಂದು ಬ್ಯಾಲೆನ್ಸ್ಡ್ ಡಯಟು, ಎಕ್ಸಸೈಸು, ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೆಂಟಲ್ ಹೆಲ್ತ್ಗೆ ಯಾವ್ದಾದ್ರು ಒಂದು ರೀತಿಯ ಮೆಡಿಟೇಷನ್, ಯಾವ್ದಾದ್ರು ನಿಮಗೆ ಅವರಿಗೆ ಕೆಲವರಿಗೆ ಬರೀ ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು, ಇನ್ ಕೆಲವರಿಗೆ ಸುಮ್ಮನೆ ಒಂದು ಮ್ಯೂಸಿಕ್ ಕೇಳಿ ಸುಮ್ಮನೆ ಕೂತ್ಕೊಳ್ಳೋ ಅಂಥದ್ದಿರ್ಬೋದು, ಇಲ್ಲ ಲೈಟ್ನ ಫೋಕಸ್ ಮಾಡಿಕ್ಕು, ಒನ್ ಫಾರ್ಮ್ ಆಫ್ ಮೆಡಿಟೇಷನ್. ಸೊ ಇದು ಖಂಡಿತವಾಗ್ಲೂ ಅವ್ರದ್ದು ಓವರ್ ಆಲ್ ಲೈಫ್ ಸ್ಟೈಲಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಿಗೆ ಒಂಥರ ಬ್ಯಾಕ್ ಬೋನೇ ಸ್ಟ್ರೆಸ್ಸು, ಯಾವುದೋ ಒಂದು ಸ್ಟ್ರೆಸ್ಸಿಂದ ಎಲ್ಲ ಥರ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಫುಡ್ ಹ್ಯಾಬಿಟ್ಸು. ಸೊ ಸ್ಟ್ರೆಸ್ಸು, ಫುಡ್ ಹ್ಯಾಬಿಟ್ಸು ಅಡ್ರೆಸ್ ಆಗಬೇಕು ಅಂದರೆ ಅವ್ರಿಗೆ ಒಂದು ಮೆಡಿಟೇಷನ್ನು, ಆಮೇಲೆ ಒಳ್ಳೆ ಫುಡ್, ಇದೆರಡು ಕೊಟ್ಟಾಗ ಓವರ್ ಆಲ್ ಎಲ್ಲ ರೀತಿಯಾದ ಕಾಯಿಲೆಗಳನ್ನು ಅಡ್ರೆಸ್ ಆಗ್ಬಿಡುತ್ತೆ. ಅಲ್ದೇ ನೀವು ಮೆಡಿಕಲಿ ರೆಗ್ಯುಲರ್ ಚೆಕಪ್ಪು, ಮತ್ತೆ ನಾ ಹೇಳ್ದಂಗೆ ವ್ಯಾಕ್ಸಿನೇಷನ್ನು, ಎಕ್ಸಸೈಸು ಆ ಥರ ಮಾಡಿಸ್ಕೋಬೋದು.
0: ಯಾವ ರೀತಿ ವ್ಯಾಕ್ಸಿನೇಷನ್?
1: ವ್ಯಾಕ್ಸಿನೇಷನ್ ಯೂಶಲಿ ನಾವು ಏಜ್ ಆದವರಲ್ಲಿ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ನ್ಯೂಮೋನಿಯಾಗೆ. ಸೊ ನ್ಯೂಮೋಕಾಕಲ್ ವ್ಯಾಕ್ಸಿನಲ್ಲೂ ಎರಡು ರೀತಿದಿರುತ್ತೆ, ಒಂದು ಒಂದೇ ಸಲ ಆಫ್ಟರ್ 65 ಇಯರ್ಸ್, ಇನ್ನೊಂದು ಬೂಸ್ಟರ್ ಡೋಸ್ ಕೊಡೋ ಅಂಥದ್ದು. ಅಲ್ದೇ ಈಗ ವೈರಲ್ ನ್ಯೂಮೋನಿಯಾ ಬರುತ್ತಲ್ಲ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಬರುತ್ತೆ, ಅದು ವರ್ಷ ವರ್ಷ ಚೇಂಜ್ ಆಗುತ್ತೆ, ಆವಾಗ ಅದನ್ನ ಇಯರ್ಲಿ ತಗೋಬೇಕಾಗುತ್ತೆ. ಆಮೇಲೆ ಇನ್ನು ಕೆಲವರಿಗೆ ಡಯಾಬಿಟಿಸು, ಬೇರೆ ತರ ಕಿಡ್ನಿ ಪ್ರಾಬ್ಲಮ್, ಅವ್ರ ಇಮ್ಯುನಿಟಿ ತುಂಬಾ ಕಡಿಮೆ ಆದಾಗ ಅವರಿಗೆ ಇನ್ನು ಈ ಸರ್ಪ ಸುತ್ತು ಅಂತ ಕೇಳಿರ್ತೀವಿ, ಅದ್ರ ರಿಲೇಟೆಡ್ ವ್ಯಾಕ್ಸಿನ್ ಅಡ್ವೈಸ್ ಮಾಡ್ತಾರೆ.
0: ಥ್ಯಾಂಕ್ ಯು, ಧನ್ಯವಾದಗಳು ಶಿಲ್ಪಾ ಅವರೇ. ಎಸ್ ಮೇಡಮ್, ಮತ್ತೊಂದು ಕರೆ. ಹಲೋ, ನಮಸ್ತೆ. ನಮಸ್ತೆ. ಹಲೋ ಹಲೋ
4: ಹಲೋ.
0: ಹಾ ಸರ್, ನಮಸ್ತೆ. ನಮಸ್ತೆ ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೆ? ತಮ್ಮ ಹೆಸರು?
4: ಹಲೋ
0: ಸರ್, ಕೇಳಿಸ್ತಾ
4: ಇದೆಯಾ?
0: ಓಕೆ ಸರ್, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರಿ? ಹಲೋ ಸರ್.
4: ಹಲೋ, ನಮಸ್ತೆ ಸರ್.
0: ಹಾ ಸರ್, ಹೇಳಿ ಸರ್, ಮಾತನಾಡಿ ಸರ್, ಮಾತನಾಡಿ
1: ಸರ್. ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆ. ತಮ್ಮ ಹೆಸರು?
4: ನಾಗರಾಜು ಅಂತ, ಎಚ್ ಡಿ ಕೋಟೆಯಿಂದ ಮಾತಾಡ್ತೀನಿ.
0: ಹೇಳಿ ಸರ್, ಮಾತನಾಡಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
4: ಸರ್, 60ಕ್ಕೆ ಹರಳು ಮರಳು ಅಂತಾರೆ ಸರ್, 60ನೇ ವಯಸ್ಸಿಗೆ ಹರಳಬೇಕು ಜೀವನ, ಜೀವನ ಹರಳಾಗಿ ಸಂತೋಷವಾಗಿ ಸ್ವೀಕರಿಸಿದ್ರೆ ಕಾಯಿಲೆಗಳು ಕಮ್ಮಿ ಆಯ್ತಾವ ಅಂತ ನಾನು ಅಭಿಪ್ರಾಯ ಸರ್.
0: ಅದ್ಭುತವಾಗಿ ಹೇಳಿದ್ರಿ.
1: ಸರಿ
0: ಸರ್, ನೀವು ಸಲಹೆ ಕೊಡ್ತಾ ಇದ್ದೀರಿ, ಅರಳು ಮರಳು ಅಲ್ಲ ಅರಳುತ್ತೆ ಅಂತ ಹೇಳ್ತಾ ಇದ್ದೀರಿ. ಎಸ್, ಖಂಡಿತ ಖಂಡಿತ. ತಾವು ಮೇಡಮ್ ಈಗ ಅದನ್ನೇ ಹೇಳ್ತಾ ಇದ್ರು, ಮಾನಸಿಕವಾಗಿ ಅಥವಾ ಒತ್ತಡ ಕಡಿಮೆ ಆದರೆ ಅದೇ ಬಹುಮುಖ್ಯವಾದ ಒಂದು ಟ್ರೀಟ್ಮೆಂಟು. ಒತ್ತಡವನ್ನು ಕಡಿಮೆ ಮಾಡಿ ನಮ್ಮೊಂದು ಧ್ಯಾನ, ಆಧ್ಯಾತ್ಮಿಕತೆ ಅಥವಾ ಒಂದು ಸಂತೋಷವಾಗಿ ಇರೋ ಥರ ನೋಡ್ಕೊಂಡ್ಬಿಟ್ರೆ ಬಹುಶಃ ಅದೇ ಒಂದು ದೊಡ್ಡ ಟ್ರೀಟ್ಮೆಂಟು ಅಂತ ಅಂತಾರೆ. ಖಂಡಿತವಾಗ್ಲೂ
1: ಕರೆಕ್ಟಾಗಿ ಹೇಳಿರಂಗೆ. ಈಗ ಈ ನಂಬರ್ ನಾವು ಯೂಶಲಿ ವಯಸ್ಸು ಹೇಳಿದಾಗ ನಾವು ಸೈಂಟಿಫಿಕಲಿ ಒಂದು ಬಯಾಲಜಿಕಲ್ ಏಜು, ಇನ್ನೊಂದು ಕ್ರೊನಾಲಜಿಕಲ್ ಏಜ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಏಜ್ ಅಂತ ಅಂದ್ರೆ ನಮ್ಮ ಜೀವಕೋಶಗಳು ಇರುತ್ತಲ್ವಾ, ಕೆಲವರು 60-50 ವರ್ಷ ಆಗಿದ್ರು ಕೂಡ ಅವ್ರದ್ದು ಬಾಡಿಯಲ್ಲಿರೋ ಸೆಲ್ಸ್ ತುಂಬಾ ಆಕ್ಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಬಟ್ ಅದೇ ಇನ್ ಕೆಲವರು ಚಿಕ್ಕ ವಯಸ್ಸು 20-30 ವರ್ಷ ಇರ್ತಾರೆ, ಅವ್ರದ್ದು ರಕ್ತನಾಳಗಳು ಅಥವಾ ಜೀವಕಣಗಳು 60-70 ವರ್ಷ ತರ ಇರುತ್ತೆ. ಕ್ರೊನಾಲಜಿ ಅಂದ್ರೆ ಈ ನಂಬರ್, ಈಗ ಡೇಟ್ ಆಫ್ ಬರ್ತ್ ಪ್ರಕಾರ ಒಬ್ಬರಿಗೆ 70 ವರ್ಷ ಇರ್ಬೋದು, ಬಟ್ ಅವ್ರದ್ದು ಆಕ್ಟಿವಿಟಿ, ಫುಡ್ ಸ್ಟೈಲು, ಬೇರೆ ಲೈಫ್ ಸ್ಟೈಲ್ ಇಂದ ಅವರು ಯಂಗ್ಸ್ಟರ್ ತರ ಇರ್ತಾರೆ. ಸೊ ಇತ್ತೀಚೆಗೆ ನೋಡಿರಂಗೆ ತುಂಬಾ 25-30 ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅವ್ರದ್ದು ಏಜ್ ಪ್ರಕಾರ ಚಿಕ್ಕವರು, ಬಟ್ ಅವ್ರದ್ದ ಬಾಡಿ ಏಜ್ ಆದವ್ರದ್ದು ಬಾಡಿ ತರ ಆಗೋಗಿರುತ್ತೆ. ಸೊ ಇವ್ರು
0: ನಮ್ಮ
1: ನಾಗರಾಜ್ ಸರ್ ಹೇಳ್ದಂಗೆ ಈ 60 ವರ್ಷ ಅನ್ನೋದು ಒಂದು ನಂಬರ್ ಅಷ್ಟೇ. ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಥಿಂಕಿಂಗು, ನೀವು ಸಂತೋಷವಾಗಿದ್ದು, ನೀವು ಯೂಶಲಿ ಗ್ರೂಪ್ ಅಲ್ಲಿ ಇದ್ದಾಗ ಅದೆಲ್ಲ, ಈಗ ಜಪಾನ್ ಅಲ್ಲಿ ಒಂದು ರಿಸರ್ಚ್ ಆಗಿದೆ. ಸೊ ನಾವು ಎಷ್ಟು ಜೊತೆಯಲ್ಲಿ ಇರ್ತೀವಿ, ಒಂದು ಒಬ್ಬೊಬ್ರೆ ಒಂಟಿತನಕ್ಕಿಂತ ಗ್ರೂಪ್ ಅಲ್ಲಿ ಇರೋದು, ಆಮೇಲೆ ಯಾವುದೋ ಒಂದು ನಾವು ಆಕ್ಟಿವಿಟಿ ಅಲ್ಲಿ ತೊಡಗಿಸ್ಕೊಳ್ಳೋದು, ಪ್ಲಸ್ ಫುಡ್, ಆ ಫುಡ್ ಅಲ್ಲಿ ನಿಮಿತವಾಗಿದ್ದು, ಧ್ಯಾನ ಮತ್ತೆ ವ್ಯಾಯಾಮ, ಇದಿಷ್ಟನ್ನು ಫಾಲೋ ಮಾಡಿದ್ರೆ ನೀವು 60 ವರ್ಷ ಆದ್ರೂ 20 ವರ್ಷದವ್ರಂಗ ಇರ್ತೀರ.
0: ತಮ್ಗೆ ಎಷ್ಟು ವರ್ಷ ಸರ್ ನಾಗರಾಜ್ ಸರ್?
4: 80 ವರ್ಷ ಸರ್.
0: 80 ವರ್ಷ ನೋಡಿ, ನಿಮ್ಮ ಧ್ವನಿಯಲ್ಲಿ 80 ವರ್ಷ ಕಾಣಿಸುತ್ತೆ.
4: 4 ಕಿಲೋಮೀಟರ್ ನಡೀತೀನಿ ಸರ್, ಮಂಡಿ ನೋವಿದೆ ಆದ್ರೂ ಸಂತೋಷವಾಗಿ ಸ್ವೀಕರಿಸಿ ಬೆಳಿಗ್ಗೆ ಸಾಯಂಕಾಲ ಎಲ್ಲ ವ್ಯಾಯಾಮ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್.
0: ಬಹಳ ಬಹಳ ಸಂತೋಷ, ಎಕ್ಸಸೈಸ್ ಮಾಡ್ತಾ ಇದ್ರಿ ಬಹಳ ಸಂತೋಷ. ಆದ್ರೆ ಸ್ಟ್ರೆಸ್ ತಗೋಬೇಡಿ, ಒತ್ತಡ ತಗೊಂಡೇ ಸ್ವಲ್ಪ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಮಂಡಿ ನೋವು ಇರೋದ್ರಿಂದ ಜಾಸ್ತಿ ನಡೆದೇನೆ, ಒಂದ್ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಂಡ್ರೆ ಬಹುಶಃ ಇನ್ನೂ ಚೆನ್ನಾಗಿ
1: ಖಂಡಿತ.
0: ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು ತಮ್ಮ ಜೊತೆ ಮಾತನಾಡಿ. ಎಲ್ಲಕ್ಕೂ ಮೂಲ ನಮ್ಮ ಮನಸ್ಥಿತಿ ಅಲ್ವಾ? ಸೊ ಆ ಮನಸ್ಥಿತಿಯನ್ನ ಸರಿಯಾಗಿ ಸದೃಢಗೊಳಿಸ್ಕೊಂಡ್ಬಿಟ್ರೆ ನೀವ್ ಹಿಂಗೆ 80 ವರ್ಷ ಆದ್ರೂ ಆರಾಮಾಗಿ ಇರಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು,
1: ಧನ್ಯವಾದಗಳು,
0: ಧನ್ಯವಾದಗಳು. ಎಸ್ ಸರ್, ಮೇಡಮ್, ಬಹುಶಃ ನೀವು ಹೇಳಿದಂಗೆ ನಮ್ಮ ಎಲ್ಲವೂ ಮೂಲ ಒತ್ತಡ. ಒಂದು ನಾವು ಇವತ್ತು ಅದು ವಯಸ್ಸಾದವರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ಮಧ್ಯಮದವರಾಗಲಿ, ಸೊ ಎಲ್ಲಕ್ಕೂ ಮೂಲ ಒತ್ತಡಗಳೇ. ಯಾವುದೋ ಒಂದು ರೀತಿಯ ಒತ್ತಡವನ್ನು ನಾವು ಈ ರೀತಿ ಅದು ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತೆ, ಕೋಪವಾಗಿ ಪರಿವರ್ತನೆ ಆಗುತ್ತೆ, ಅಸಹಾಯಕತವಾಗಿ ಪರಿವರ್ತನೆ ಆಗುತ್ತೆ. ಬಟ್ ಆ ಮೂಲ ಏನಿದೆಯಲ್ಲ ಅದನ್ನು ಸರಿಪಡಿಸ್ಬೇಕು ಅಂತ ಅಂದರೆ ನಮ್ಮ ದಿನಚರಿ ಹೇಗಿರಬೇಕು, ಹಾಗೇನೆ ತಾವು ಒಂದು ಆಹಾರದ ಬಗ್ಗೆ ಹೇಳಿದ್ರಿ. ವಯಸ್ಸಾದವ್ರಿಗೆ ಈ ಎಲ್ಲ ಸಮಸ್ಯೆಗಳಿರುವಾಗ ಆಹಾರ ಸಮತೋಲನ ಕೂಡ ಬಹಳ ಮುಖ್ಯವಾದದ್ದು. ಈ ಕುರಿತು ತಾವೇನು ಹೇಳ್ತಾರೆ?
1: ಈ ಆಹಾರದ್ದು ನಾನು ಬರೀ ವಯಸ್ಸಾದವ್ರಿಗೆ ಅಂತಲ್ಲ, ಪ್ರಾಬ್ಲಿ ಇದು ಯಂಗ್ಸ್ಟರ್ಸ್ ಇಂದ ಮೆಸೇಜ್. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಎಲ್ಲಾ ಕಾಯಿಲೆಗಳು, ಮೆಂಟಲ್ ಹೆಲ್ತ್ ಆಗ್ಲಿ ಫಿಸಿಕಲ್ ಹೆಲ್ತ್, ಫುಡ್. ಸೊ ನಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ, ಯೂಶಲಿ ನಾವು ಯಾವುದೇ ಏನೇ ಫುಡ್ ತಗೊಂಡ್ರು ಅದ್ರಲ್ಲಿ ಒಂದಂಶ ಸ್ವೀಟ್ ಇರುತ್ತೆ, ಹೆಚ್ಚಿನ ಗ್ಲೂಕೋಸ್ ಅಂಶ ಸಿಗಂತ ಫುಡ್ಡೇ ನಾವು ತಗೊಳ್ಳೋದು, ಇಲ್ಲ ಪ್ರೊಸೆಸ್ಡ್ ಬೇಕರಿ ಫುಡ್, ಜಂಕ್ ಫುಡ್ಸ್ ತಗೋತೀವಿ. ನಾ ಹೇಳ್ಬೇಕಂದ್ರೆ ನಮ್ಮ ಹಳೆ ಕಾಲದಲ್ಲಿ ಮನೆಯಲ್ಲೇ ಮಾಡಿರೋ ಫುಡ್ಡು, ಹೆಚ್ಚು ತರಕಾರಿ ಫ್ರೂಟ್. ಸೊ ಈಗ ಅಗೇನ್ ಆ ಜಪಾನ್ ಸ್ಟಡಿ ಪ್ರಕಾರ ನಮ್ಮ ತಟ್ಟೆಯಲ್ಲಿ 5 ಕಲರ್ ಇರಬೇಕು. ಸೊ 5 ಕಲರ್ ಇದ್ರೆ ಅದು ಬೆಸ್ಟ್ ಫುಡ್ ಅಂತ. ಸೊ ಏನು 5 ಕಲರ್ ಅಂದ್ರೆ, ಒಂದು ಹಣ್ಣು, ಒಂದು ತರಕಾರಿ, ಪ್ರೋಟೀನ್ ಇರ ಕಾಳುಗಳು, ಆಮೇಲೆ ಅನ್ನನೋ ಚಪಾತಿನೋ ರೈಸು ಆ ಥರದ್ದು. ಸೊ ಇದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳೋದು. ಸೊ ಸ್ಪೆಷಲಿ ನಾವು ಫುಡ್ ಒಂದು ಸಿಂಪಲ್ ಒಂದು ಡಯಟ್ ಹೇಳಬೇಕು ಅಂದರೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿರೋ ನೀರು ಕುಡಿಯೋದು. ಸೊ ಇದರಲ್ಲಿ ತುಂಬ ಥರ ಚರ್ಚೆ ಮಾಡ್ಬೋದು, ಇದನ್ನೇ ನಾವು ಸಾಕಷ್ಟು ಗಂಟೆಗಳು ಮಾತಾಡ್ಬೋದು. ಏನು ಯಾಕಂದರೆ ಈಗ ಫುಡ್ ಡಯಟಲ್ಲಿ ಸುಮಾರು ಥರದ್ದು, ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಳ್ತಾರೆ, ಕಾರ್ಬ್ ಡಯಟು, ಕೀಟೋ ಡಯಟ್ ಅಂತ ತುಂಬ ವಿಧ ವಿಧವಾದ ಡಯಟ್ ಬಂದಿದೆ. ಸಿಂಪಲ್ ನಮ್ಮ ಇಂಡಿಯನ್ ಕಲ್ಚರಿಗೇನು ಎದ್ದ ತಕ್ಷಣ ಒಂದು ಲೋಟ ಒಂದು ದೊಡ್ಡ ಗ್ಲಾಸು ಬೆಚ್ಚಗಿರೋ ನೀರು ಕುಡಿದು, ನಿಮ್ದು ಏನು ಈ ಶುಗರ್ ಆ ತರ ಏನು ಇಲ್ಲದೆ ಇರೋರು ಅಂದ್ರೆ ವಾಕ್ ಒಂದು ಸಿಂಪಲ್ ಎಕ್ಸೈಸ್. ಅಗೇನ್ ವಾಕಿಂಗ್ ಎಷ್ಟು ಮತ್ತೆ ಮಾಡಬೇಕು, ಎಷ್ಟು ಎಕ್ಸೈಸು, ಆದಷ್ಟು ಒಂದು ಅರ್ಧ ಗಂಟೆ, ಅಟ್ಲೀಸ್ಟ್ ಅರ್ಧ ಗಂಟೆ ದಿನ ವಾಕ್ ಮಾಡೋದು ಸಾಕಷ್ಟು. ಆಗ್ಲಿಲ್ವಾ ವಾರದಲ್ಲಿ ಮೂರು ದಿನ ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡಿದ್ರು ಬೆಸ್ಟ್. ಸೊ ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಎಲ್ಲ ಸಿಂಪಲ್ ಏಜ್ ಆದವರಿಗೆ ವಾಕಿಂಗ್ ಬೆಸ್ಟ್. ಆಮೇಲೆ ಟೈಮಿಂಗ್ಸ್, ಈಗ ಬೆಳಿಗ್ಗೆ ತಿಂಡಿ, ಈಗ ಸಿ ಒಬ್ರೊಬ್ರು ಬಾಡಿ ಒಂದೊಂದು ಸಿಸ್ಟಮಿಗೆ ಹೊಂದ್ಕೊಂಡಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಸೊ ಆದಷ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟು, ನಮ್ಮ ಇಂಡಿಯನ್ ಬ್ರೇಕ್ಫಾಸ್ಟ್ ಪ್ರಿಡಾಮಿನೆಂಟ್ಲಿ ಅನ್ನದ ಐಟಮ್ ಇರುತ್ತೆ. ಸೊ ಈಗ ಗದ್ದೆಗೆಲ್ಲ ಕೆಲಸ ಹೋಗೋರ್ದು ಬೇರೆ, ಸೊ ಅವ್ರ ಬಾಡಿಗೆ ಆಗುತ್ತೆ. ಈಗ ಅಫಿಷಿಯಲ್ ವರ್ಕ್ ಮಾಡೋರಿಗೆ ನಾವು ಬೆಳಿಗ್ಗೆ

0: ನಮಸ್ಕಾರ ಸರ್, ಹೇಳಿ. ನಮಸ್ಕಾರ, ನಾನೇ ಡಾಕ್ಟರ್ ಮಾತಾಡೋದು, ಹೇಳಿ ಹೇಳಿ ಪ್ರಕಾಶ್ ಅವರೇ.
1: ನಮಸ್ಕಾರ ಡಾಕ್ಟರ್.
0: ನಮಸ್ತೆ.
1: ನಮಸ್ತೆ ಪ್ರಕಾಶ್ ಅಂತ. ನನ್ನ ಏಜ್ 70 ವರ್ಷ. ವೆಯ್ಟ್ 62 kg.
0: ಹೇಳಿ ಸರ್.
1: ಹೈಟ್ 5.2.
0: ಓಕೆ.
1: ನನಗೆ 3 stents ಹಾಕಿದ್ದಾರೆ.
0: ಓಕೆ.
1: ಒಂದ್ ಸ್ವಲ್ಪ ಆಹಾರ ವಿಹಾರದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಮತ್ತೆ ಪ್ರಯಾಣದ ಬಗ್ಗೆ, ಪ್ರಯಾಣ ಮಾಡಬಹುದಾ ಹಿಂಗೆ ಅಂತ. 2 ವರ್ಷ ಆಗಿದೆ.
0: ಸರಿ, ಈಗ ಅದೇ ಆಹಾರ ವಿಧಾನನೇ ಹೇಳ್ತಾ ಇದ್ದೆ. ಒಂದು ಅದೇ ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ ಹೆಚ್ಚಿಗಿಂತ ತರಕಾರಿ ಹಣ್ಣು ಅಂತದಿರ್ಬೇಕು. ಆಮೇಲೆ ಟೈಮಿಂಗ್ಸ್, ನೀವು ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ಮಧ್ಯಾಹ್ನ, ಇನ್ ಬಿಟ್ವೀನ್ 11 o'clock. ಸೊ ಯೂಶಲಿ ನಾವು ಏಜ್ ಆದವ್ರಿಗೆ 11 o'clock ಒಂದು ಚಿಕ್ಕ ಸ್ನ್ಯಾಕ್ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಅನ್ ಮಾತ್ರಕ್ಕೆ ಬಿಸ್ಕೆಟ್ಟು ಪಫು ಅಂಥದ್ದಲ್ಲ. ಸೊ ಚಿಕ್ಕ ಸ್ನ್ಯಾಕ್ ಯೂಶಲಿ ಸೌತೆಕಾಯಿ ಇರ್ಬೋದು, ಇಲ್ಲ ಒಂದೆರಡು ಪೀಸ್ ಹಣ್ಣು ಇರ್ಬೋದು, ಆ ಥರದ್ದು ಒಂದು ಸ್ನ್ಯಾಕ್ 11 o'clock. ಮತ್ತೆ 1-1.5 ನಿಮ್ಮದು ಫುಡ್ಡು. ಮೇನ್ ನಮ್ಮದು ಫುಡ್ಡಲ್ಲಿ ಫಸ್ಟ್ ನಾವು ಊಟ ಮಾಡೋತ್ತಿಗೆ ಏನು ಪಲ್ಯ ಇದೆಯಲ್ಲ ಅದನ್ನು ಫಸ್ಟ್ ತಿನ್ನಬೇಕು. ಪಲ್ಯ ತಿಂದಾದ್ಮೇಲೆ ಕಾಳುಗಳು. ಅದೇ ಅದೇ. ಸೊ ಪಲ್ಯ ನೀವು ಮನೆಯಲ್ಲಿ ಪಲ್ಯ ಮಾಡಿಲ್ಲ ಅಂದರೆ ಸಾಂಬಾರಲ್ಲಿರೋ ತರಕಾರಿನ ಫಸ್ಟ್ ತಿನ್ನಿ. ಸೊ ಎಷ್ಟು ನಾವು ಫಸ್ಟು ಬಾಡಿಗೆ ಫೈಬರ್ ಕೊಡ್ತೀವಲ್ಲ ಆವಾಗ ಗ್ಲೂಕೋಸ್ನ ಇಮಿಡಿಯೇಟ್ ಆಗಿ ಅದು ಹೀರ್ಕೊಳ್ಳಲ್ಲ. ಸೊ ಫಸ್ಟು ತರಕಾರಿ ಏನು ಪಲ್ಯ ಇದೆ ಅದು, ಆಮೇಲೆ ಕಾಳಿಂದ ಐಟಮು, ಲಾಸ್ಟಿಗೆ ನಿಮ್ಮದು ಚಪಾತಿನ, ಮುದ್ದೆನ, ರೈಸು ಏನಿರುತ್ತೆ ಅದನ್ನು ತಿನ್ನಿ. ಆದಷ್ಟು ರೈಸ್ನ ಕಂಪ್ಲೀಟ್ ಆಗಿ ಸರ್ ಹೇಳಿ. ನಿಮ್ಮ ಕಂಪ್ಲೀಟ್ ಹೆಲ್ತ್ ಡಿಟೇಲ್ ನನಗೆ ಗೊತ್ತಿಲ್ಲ. ನಿಮ್ಗೆ ಟ್ರೀಟ್ ಮಾಡಿರೋ ಡಾಕ್ಟ್ರು ಏನು ಆ ಥರ ಕಿಡ್ನಿ ಸಮಸ್ಯೆ ಬೇರೆ ಥರ ಏನು ಸಮಸ್ಯೆ ಇಲ್ಲ, ಬೇರೆ ಎಲ್ಲ ಚೆನ್ನಾಗಿದೆ ಅಂದರೆ ಮುದ್ದೆ ತಿನ್ಬೋದು. ನಾನು ನಿಮ್ದೆಲ್ಲ ರಿಪೋರ್ಟ್ ನೋಡ್ದಲ್ಲೇ ನಾನು ನೀವಿದ್ದು ತಿನ್ಬೇಕು ತಿನ್ಬಾರ್ದು, ಹಾಂ ನಾನು ಜನರಲ್ ಆಗಿ ಇದು ಹೇಳ್ತಾ ಇರೋದು. ಸೊ ನೀವು ಮುದ್ದೆನೋ ಇಲ್ಲ ಚಪಾತಿ ಅಥವಾ ರೈಸ್ ತಗೋಬಹುದು, ರೈಸ್ನು ಅಷ್ಟೇ ಬರೀ. ಸೊ ನಾವು ಯೂಶಲಿ ಊಟ ಕೂರ್ತಿದ್ದಂಗೆ ಅನ್ನದ ಐಟಮ್ ತಿನ್ಬಿಡ್ತೀವಿ ಫಸ್ಟ್. ಅದನ್ ಮಾಡ್ದಲೆ ಫಸ್ಟ್ ಪಲ್ಯ ಕಾಳು ಅದೆಲ್ಲ ತಿನ್ಬಿಟ್ಟು ಮುದ್ದೆ ಅಥವಾ ರೈಸ್ ಏನ್ ತಗೋತೀರಾ ತಗೊಂಡು ಸಂಜೆನೂ ಒಂದ್ ಸ್ಮಾಲ್ ಸ್ನ್ಯಾಕ್. ಆದಷ್ಟು ನಿಮ್ದ ರಾತ್ರಿ ಊಟನ ಎಷ್ಟು ಬೇಗ ತಿಂತಿರೋ ಅಷ್ಟು ಒಳ್ಳೇದು. ಯೂಶಲಿ 8 o'clock ಒಳಗಡೆ, ಬಟ್ ಇಮಿಡಿಯೇಟ್ ಆಗಿ ನಾವು ತಕ್ಷಣ ಟೈಮಿಂಗ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನೈಟ್ ಕೂಡ ಸ್ವಲ್ಪ ಲೈಟ್ ಫುಡ್ ಇರಲಿ. ರಾತ್ರಿ ತುಂಬಾ, ರಾತ್ರಿ ಹೊತ್ತು ದೊಡ್ಡ ಅಂದ್ರೆ ಮುದ್ದೆ ತಿನ್ನೋದು ಇಲ್ಲ ತುಂಬಾ ಹೆವಿ ಆಗಿ ತಗೊಳ್ಳೋದು ಬೇಡ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಫುಡ್ ತಿಂದ್ಮೇಲೆ ತಿಂದ ತಕ್ಷಣ ಒಂದು 10 ನಿಮಿಷ ವಾಕಿಂಗ್, ಇದು ತುಂಬಾ ಚೇಂಜಸ್ ಸಿಗುತ್ತೆ. ಸೊ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡಷ್ಟು ಟೈಮ್ ಇಲ್ಲ, ಬಟ್ ನೀವು ಯಾವಾಗ ಫುಡ್ ತಗೋತೀರಾ ಒಂದು 10 ನಿಮಿಷ ತಿಂದ ತಕ್ಷಣ ಒಂದು 10 ನಿಮಿಷ ವಾಕಿಂಗು. ಆಮೇಲೆ ನೀವು ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ನೀವು ನಿಮ್ಮ ಮಾತ್ರೆಗಳನ್ನ ಕರೆಕ್ಟ್ ಟೈಮಿಗೆ ತಗೋಬೇಕು. ಬೆಳಿಗ್ಗೆ 8:30, ಮಧ್ಯಾಹ್ನ 1:30, ರಾತ್ರಿ 8:30, ತುಂಬಾ ಯಾವ್ದಾದ್ರು ಅಬ್ನಾರ್ಮಲ್
2: ಟೈಮಿಂಗ್ಸ್
0: ಅದೇ ಟೈಮಿಗೆ ತಗೋಬೇಕು. ಆಮೇಲೆ ರೆಗ್ಯುಲರ್ ಫಾಲೋಅಪ್. ಹಾರ್ಟ್ ಪೇಷಂಟ್ಗಳು ಕೂಡ ಟ್ರಾವೆಲ್ ಮಾಡ್ಬೋದು. ಸೊ ಟ್ರಾವೆಲ್ ಮಾಡೋಕ್ಕೂ ಅಂದರೆ ತುಂಬ ಹೊತ್ತು ಕೂತ್ಕೊಂಡು ಟ್ರಾವೆಲ್ ಮಾಡೋದು ಅಂದರೆ ಮಧ್ಯದಲ್ಲಿ ಒಂಚೂರು ಕಾಲಿಂದ ಎಕ್ಸಸೈಸು ಅಥವಾ 1 hour ಆದಮೇಲೆ ನಡೆಯೋದು, ಅಂದರೆ ಫ್ಲೈಟ್ ಇಲ್ಲ ಟ್ರೈನಲ್ಲಿದ್ದರೆ ಒಂಚೂರು ಅಲ್ಲೇ ನಡೆಯೋದು ಅಂಥದ್ದು ಮಾಡಬೇಕು. ನೀವು ಟ್ರಾವೆಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಹಾರ್ಟ್ ಡಾಕ್ಟ್ರು ಯಾರು ನೋಡಿದ್ದಾರೆ ಅವರಿಂದ ಒಂದು ಕ್ಲಿಯರೆನ್ಸ್ ತೊಗೊಂಡು ಹೊರಡ್ಬೋದು. ಟ್ರಾವೆಲ್ಲೇ ಮಾಡಬಾರ್ದು ಅಂತ ಏನೂ ಇಲ್ಲ, ನೀವು ಕೆಲವು ಪ್ರಿಕಾಷನ್ಸ್ ತೊಗೋಬೇಕು ಅದನ್ನ ತಗೋಬೇಕು.
1: 100 kilometers, 120 kilometers
0: ಮಾಡ್ಬೋದು. ನೀವು ಬಸ್ ಅಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಕಾಲ್ನ ನೀಡೋದು, ಪಾದನ ಮೂವ್ಮೆಂಟ್ ಮಾಡೋದು ಆ ತರ ಮಾಡ್ಬೇಕು.
2: ನಮಸ್ತೆ ಸರ್. ಎಸ್ ಮೇಡಮ್, ಬಹುಶಃ ಸಾಕಷ್ಟು ಜನಕ್ಕೆ ಈ ಥರದ ಅನುಮಾನಗಳಿರುತ್ತೆ. ಸೊ ಬಹುಶಃ ತಾವಿಳದಂಗೆ ತಮ್ಮ ರೆಗ್ಯುಲರ್ ವೈದ್ಯರನ್ನು ಕೇಳ್ಬೋದು ಅಥವಾ ತಮಗೆ ಈ ಥರದ ಒಂದು ಸಮಯ ಬಳಸ್ಕೊಂಡು ಅಲ್ಲೂ ಕೂಡ ಕೇಳ್ಬೋದು. ಒಂದು ಆಹಾರ ಪದ್ಧತಿ ಬಗ್ಗೆ ನೀವು ಬಹಳ ಹೇಳ್ತಾ ಇದ್ರಿ, ನನಗೆ ಬಹಳ ಬೇಸರ ಇರೋದು ಅಥವಾ ನನಗೆ ಒಂದು ಪ್ರಶ್ನೆ ಕೂತಿರೋದು, ಮನುಷ್ಯನೆಯ ದೇಹದ ಬೆಳವಣಿಗೆಗೆ ಏನೇನು ಆಹಾರ ಬೇಕು, ಯಾವ್ಯಾವೆಲ್ಲ ರೀತಿಯಲ್ಲಿ ನಾವು ತಗೊಳ್ಬೇಕಾಗತ್ತೆ ಅಥವಾ ಪ್ರೋಟೀನು ವಿಟಮಿನು ಏನೇನಿದೆ, ಬಹುಶಃ ಅದು ಬೇಸಿಕ್ ಜ್ಞಾನದ ಕೊರತೆನೇ ನಮ್ಮಲ್ಲಿ ಬಹುತೇಕ ಜನರಿಗಿದೆ ಅಂತ ಅನ್ಸುತ್ತೆ. ಇದು ಈವನ್ ಶಾಲೆಯಲ್ಲೂ ಅಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ನಮಗೆ. ಇದು ಬೇಕು, ನನ್ನ ದೇಹ ದಷ್ಟಪುಷ್ಟವಾಗಿದೆ ಅಂದರೆ ಇರಬೇಕು ಅಂತ ಹೇಳಿದರೆ, ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದರೆ ಆಹಾರಗಳೇ ಮೊದಲ.

0: ಆದ್ಯತೆ ಕೊಡಬೇಕಾಗತ್ತೆ. ಬಹುಶಃ ಅದರ ಒಂದು ಜ್ಞಾನದ ಕೊರತೆ ಇದೆ ಅಂತ ನನಗನ್ಸುತ್ತೆ. ಆ ಜ್ಞಾನದ ಕೊರತೆಯನ್ನು ನೀಗಿಸ್ಲಿಕ್ಕೆ ಏನ್ ಮಾಡಬಹುದು ಅಂತ ತಮ್ಮನ್ನ ಕೇಳ್ತೀನಿ, ಆದ್ರೆ ಅದಕ್ಕೆ ಮುಂಚೆ ಒಂದ್ ಕರೆ ತಗೊಳ್ತೀನಿ. ನಮಸ್ತೆ.
1: ನಮಸ್ತೆ ಸರ್.
0: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
1: ಸರ್, ನನ್ನ ಹೆಸರು ತುಳಸಿ ಮಾಲ ಅಂತ.
0: ಎಲ್ಲಿಂದ?
1: ಇದು ಜೆಎಸ್ಎಸ್ ಸುತ್ತೂರು.
0: ಸುತ್ತೂರಿಂದ ಮಾತಾಡ್ತಿದ್ದೀರಾ?
1: ಹಿರಿಯರ ಮನೆಯಿಂದ ಮಾತಾಡ್ತಾ ಇರೋದು ಸರ್.
0: ಓಹ್, ತಮಗೆ ಎಷ್ಟು ವರ್ಷ?
1: ನನ್ಗೆ ಇವಾಗ ಇನ್ನೇನ್ ಎರಡು ದಿವಸ ಬಂದ್ರೆ 70 ಇಯರ್ಸ್.
0: ಓಹ್, ನಾನಿಲ್ಲ ಯಾವ ಚಿಕ್ಕ ಹುಡುಗಿ ಮಾತಾಡ್ತದ ಅನ್ಕೊಂಡೆ ಮೇಡಮ್.
1: ಥೈರಾಯ್ಡ್ ಪ್ರಾಬ್ಲಮ್ ಇದೆ ಸರ್. ಸ್ವಲ್ಪ ವೆಜಿಟೇಬಲ್ಸ್ ಅಲ್ಲಿ ಯಾವ್ದು, ಈ ಮೂಲಂಗಿ, ಗೆಡ್ಡೆಕೋಸು.
0: ತುಳಸಿ ಮೇಡಮ್, ಈಗ ನೀವು ಹಿರಿಯರನ್ನ ನೋಡ್ಕೊಳ್ತಾ ಇದ್ದೀರಾ ಅಥವಾ ನೀವೇ ಅಲ್ಲಿ ಆಶ್ರಯ ತಗೊಂಡಿದ್ದೀರಾ? ಬಹಳ ಸಂತೋಷ. ನಿಮ್ಮ ಧ್ವನಿ ನೋಡಿ ಎಷ್ಟು ಸಂತೋಷವಾಗಿದೆ. ಸೊ ಆ ಸಂತೋಷಕ್ಕೆ ಇನ್ನೂ ಸಂತೋಷವಾಗಿರ್ಬೇಕಂದ್ರೆ ಈ ಥೈರಾಯ್ಡ್ ಏನೋ ಹೇಳಿದ್ರಲ್ಲ ಅದಕ್ಕೆ ಏನಾದ್ರು ಒಂದು ಟಿಪ್ಸ್ ಕೇಳ್ತಾ ಇದ್ರಿ, ಕೊಡ್ತಾರೆ ತಗೊಳ್ಳಿ.
2: ನಮಸ್ಕಾರ ತುಳಸಿ ಮೇಡಮ್. ಇವದೇ ಥೈರಾಯ್ಡ್ ಕಡಿಮೆ ಇದೆಯಾ ನಿಮಗೆ? ಅಂದ್ರೆ ಥೈರಾಯ್ಡ್ ಕಡಿಮೆ ಇರೋದಕ್ಕೆ ಮಾತ್ರ ತಗೋತಾ ಇದ್ದೀರಾ?
1: ಅಲ್ಲ ಸರ್, 2006 ಅಲ್ಲಿ ನನಗೆ ಗೊತ್ತಾಗಿದ್ದು ಮೆನೋಪಾಸ್ ಟೈಮ್ ಅಲ್ಲಿ. ಅವಾಗ ತುಂಬಾ ಹೈ ಇದೆ ಅಂತೇಳಿ 100 ಇದು ತಗೋತಾ ಇದ್ದೆ. ಆಮೇಲೆ 3 ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಲ್ಲ
2: ಮೇಡಮ್,
1: ಅವಾಗ ಮಾಡಿಸ್ತಾ ಅದೇ 75, 50, 25 ಹಿಂಗೆ ಇದು ಮಾಡ್ತಾರಲ್ವ. ಇವಾಗ ನಾನು ಇಲ್ಲೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಈಗ ನಾನು 50 ಇದು ತಗೋತಾ ಇದ್ದೀನಿ ಟ್ಯಾಬ್ಲೆಟ್. ಅದೇ ಅದಕ್ಕೆ ಕೆಲವು ವೆಜಿಟೇಬಲ್ಸ್ ನ ಮೂಲಂಗಿ, ಗೆಡ್ಡೆಕೋಸು, ಅದೇ ಭೂಮಿ ಕೆಳಗಡೆ ಬೆಳೆಯುತ್ತಲ್ಲ ಅದನ್ನೆಲ್ಲ.
2: ಕರೆಕ್ಟ್. ತುಳಸಿ ಅವರೇ, ನೀವು ಹೇಳಿದ್ದು ಗೊತ್ತಾಯ್ತು. ಸೊ ನಿಮ್ಮ ಥೈರಾಯ್ಡ್ ಇಂದಕ್ಕೆ ನಿಮ್ಗೆ ಸಾಕಷ್ಟು ಮಾಹಿತಿ ಇದೆ, ನೀವು ಹೇಳಿದ್ದೆಲ್ಲ ಕರೆಕ್ಟ್. ಈಗ ಈ ಗೆಡ್ಡೆಕೋಸು, ಹೂಕೋಸು, ಎಲೆಕೋಸು, ಸಾಮಾನ್ಯ ನಾವು ಥೈರಾಯ್ಡು ಕಡಿಮೆ ಇದ್ದಾಗ, ನೀವು ಅದೇ ಹೇಳ್ತಿದ್ದೀರಾ ಅಲ್ವಾ ನಂಬರ್ ಜಾಸ್ತಿ ಇತ್ತು ಅಂತ, ಅದು ಬೇಸಿಕಲಿ ನಿಮ್ಮಲ್ಲಿ ಉತ್ಪತ್ತಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಿಮಗೆ ಆ ಮಾತ್ರೆ ಕೊಟ್ಟಿರ್ತಾರೆ. ಈಗ ತರಕಾರಿಲಿ ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತೇನಿಲ್ಲ. ಈ ಗೆಡ್ಡೆಕೋಸು, ಎಲೆಕೋಸು, ಹೂಕೋಸು ನಾವು ಆದಷ್ಟು ನಿಯಮಿತವಾಗಿ ಬಳಸಿ ಅಂತ ಹೇಳ್ತೀವಿ. ಕೆಲವ್ರು ಏನ್ ಮಾಡ್ತಾರೆ, ಈ ಎಲೆ ಕೋಸಿನ ಪದಾರ್ಥ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡ್ತಾರೆ. ಅದು ಹಿಂದೆ ನಮ್ಮಲ್ಲಿ ಇನಿಷಿಯಲಿ ನಮ್ಮ ದೇಶದಲ್ಲಿ ಈ ತರ ಥೈರಾಯ್ಡ್ ಸಮಸ್ಯೆ ಬಂದಾಗ ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ ಅಂತ ಒಂದು ಪರಿಸ್ಥಿತಿ ಇತ್ತು. ಈಗ ನಮ್ದು ಸಾಲ್ಟ್ ಕೂಡ ಅಯೋಡೈಸ್ಡ್ ಸಾಲ್ಟ್ ಅದೆಲ್ಲ ಇರೋದ್ರಿಂದ ತುಂಬಾ, ಈಗ ಡೇ ದಿನ ಅದನ್ನ ಯೂಸ್ ಮಾಡಬೇಡಿ. ತಿಂಗಳಲ್ಲಿ ಒಂದ್ಸಲಿ ಯೂಸ್ ಮಾಡೋದು ಪರವಾಗಿಲ್ಲ, ಬಟ್ ನಿಯಮಿತವಾಗಿ ಬಳಸಿ. ನೀವು ಹೇಳಿದ್ದೆಲ್ಲ ತರಕಾರಿಗಳನ್ನ ಅಪರೂಪಕ್ಕೆ ಒಂದೊಂದ್ಸಲಿ ಉಪಯೋಗಿಸಬಹುದು. ದಿನ ಬೇಡ.
1: ಆಶ್ರಮದಲ್ಲಿ ಇರುತ್ತೆ ಮೂಲಂಗಿ ಸಾರು ಇರುತ್ತೆ, ಕೋಸ್ ಪಲ್ಯ ಇರುತ್ತೆ, ತಿನ್ಲೇಬೇಕಾಗುತ್ತೆ.
2: ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಆತರ ನೀವು ಆ ಕ್ವಾಂಟಿಟಿಲಿ ತಿನ್ನೋದು, ಯಾರಿಗದನ್ನ ನಾವು ಹೇಳೋದು ಅಂದ್ರೆ, ಕೆಲವರು ದಿನ ಗೆಡ್ಡೆಕೋಸು, ದಿನ ಹೂಕೋಸು, ಆತರ ಒಳ್ಳೇದಲ್ಲ ಇದ್ರಲ್ಲಿ. ಯಾಕಂದ್ರೆ ಅದರಲ್ಲಿ ಬೇರೆ ತರವಾದ ಪೌಷ್ಟಿಕಾಂಶಗಳು ಇರುತ್ತೆ. ಡೈಲಿ ಬೇಸಿಸ್ ಮೇಲೆ ಬೇಡ. ನೀವು ಆಶ್ರಮದಲ್ಲಿ ಕೂಡ ಫುಡ್, ಅಲ್ಲಿ ನಾನು ಕೂಡ ಫುಡ್ ಟೇಸ್ಟ್ ಮಾಡಿದೀನಿ, ಪ್ಲಸ್ ಅಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಕೊಡ್ತಾರೆ. ಸೊ ಅದರದ್ದು ಏನೋ ಸಮಸ್ಯೆ ಇಲ್ಲ, ನೀವು ತಗೋಬಹುದು.
1: ಆಮೇಲೆ ಬೆಳಿಗ್ಗೆ ಬಿಸಿನೀರು ಕುಡಿಲೇಬೇಕು ಅಂತ ಹೇಳ್ತಾರೆ, ಆತರ ಕುಡಿಬೇಕು?
2: ರೂಲ್ಸ್ ಅಂತೇನು ಇಲ್ಲ. ನೀವು ಬೆಚ್ಚಗಿರ ನೀರು ಕುಡಿದ್ರೆ ಒಳ್ಳೇದು, ಅಂದ್ರೆ ನಮ್ಮಲ್ಲಿ ನಾವು ಜೀರ್ಣ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ. ಈಗ ನೀವು ಮಿಕ್ಸಿಗೆ ಫಸ್ಟ್ ನೀರು ಹಾಕ್ತೀರಾ ಅಲ್ವಾ, ಸ್ವಲ್ಪ ಸಾಮಗ್ರಿಗಳು ಅಂಟ್ಕೋಬಾರ್ದು ಅಂತ ಆತರ. ಹಾಗೇನೆ ಒಂದ್ ಲೋಟ ಬೆಚ್ಚಗಿರ ನೀರು ಕುಡಿಯೋದು ನಿಮಗೆ ಜೀರ್ಣ ಶಕ್ತಿ ಚೆನ್ನಾಗಾಗ್ಲಿ ಅಂತ ಹೇಳೋದು.
0: ತುಳಸಿ ಮೇಡಮ್,
1: ಆಮೇಲೆ ಇನ್ನೊಂದು ಮೇಡಮ್, 3 ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕಾ ಅಥವಾ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆದ್ರೆ ಪರವಾಗಿಲ್ವಾ ಮೇಡಮ್?
2: 3 ಐಡಿಯಲಿ ಹೌದು ಮಾಡಿಸ್ಬೇಕು, ಒಂದ್ ತಿಂಗಳು ಆಚೆ ಈಚೆ ಆದ್ರೆ ಪರವಾಗಿಲ್ಲ. ಪರವಾಗಿಲ್ಲ, ವರ್ಷಗಟ್ಟಲೆ ಮಾಡಿಸ್ತಲೇ ಇರಬೇಡಿ. 3 ಪ್ಲಸ್ ಆರ್ ಮೈನಸ್ 1 ತಿಂಗಳು ತೊಂದರೆ ಇಲ್ಲ.
1: ಥ್ಯಾಂಕ್
2: ಯು
0: ತುಳಸಿ ಮೇಡಮ್. ಒಂದು ಮೇಡಮ್ ಹೇಳಿದ್ರು ಮಿಕ್ಸಿಗೆ ನೀರ್ ಹಾಕೋದ್ರ ಬಗ್ಗೆ, ಇನ್ನೊಂದು ಅವ್ರು ಬೆಚ್ಚಗಿರ ನೀರ್ ಕುಡಿಬೇಕು ಅಂತಾನು ಹೇಳಿದ್ರು. ಆದ್ರೆ ಬೆಚ್ಚಗಿರ, ಈಗ ನೀವು ಸಾಮಾನ್ಯ ಎಣ್ಣೆ ಜಿಡ್ಡೆ ಎಲ್ಲ ಆದ್ರೆ ಕೈನ ತಣ್ಣೀರ್ ತೊಳೆದ್ರೆ ಚೆನ್ನಾಗಿ ಹೋಗುತ್ತೆ, ಬಿಸಿನೀರಲ್ಲಿ ತೊಳೆದ್ರೆ ಚೆನ್ನಾಗಿ ಹೋಗುತ್ತಾ? ಬಹುಶಃ ಅದು ಕೂಡ ಅದು ಬೆಚ್ಚಗಿರೋ ನೀರು ಗಂಟಲಲ್ಲಿ ಹೋದ್ರೆ ಗಂಟಲಲ್ಲಿ ಒಂದಷ್ಟು ಕ್ಲೀನ್ ಕೂಡ ಆಗಬಹುದು. ಆ ಕಾರಣಕ್ಕೆ ಎರಡು ಉದ್ದೇಶಕ್ಕೂ ಕೂಡ ಒಂದು ಬೆಚ್ಚಗಿರೋ ನೀರನ್ನು ಕುಡಿ ಅಂತ ಹೇಳ್ತಾರೆ. ಅದು ಪ್ರತಿಯೊಬ್ರು ನೀವಂತಲ್ಲ ಪ್ರತಿಯೊಬ್ರು ಕೂಡ ಬಳಸಿದ್ರೆ ಒಳ್ಳೆಯದು. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ,
1: ಧನ್ಯವಾದ.
0: ಎಸ್ ಮೇಡಮ್, ಸೊ ಬಹುಶಃ ಈ ಥರದ ಒಂದು ಜ್ಞಾನ ಸಿಕ್ಕಿದ್ರೆ ಎಷ್ಟೋ ಕಾಯಿಲೆಗಳನ್ನು ನಾವು ನಿಯಂತ್ರಿಸ್ಕೊಳ್ಬೋದು, ನಿರ್ವಹಣೆ ಮಾಡ್ಕೊಳ್ಬೋದು. ಆ್ಯಂಡ್ ಮುಂಜಾಗ್ರತೆಯನ್ನು ವಹಿಸಿದರೆ ಬರದ ನೀರಂಗು ಕೂಡ ನೋಡ್ಕೊಳ್ಬಹುದು. ಅದು ಈವನ್ ರುದ್ರಲ್ಲೂ ಕೂಡ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಈ ವಯೋಸಹಜ ತೊಂದರೆಗಳು ಬರುತ್ತೆ ಅಂತ, ಬಟ್ ಅದರಿಂದ ದೂರ ಇರೋಕ್ಕೂ ಅವಕಾಶಗಳಿದೆ ಅಂತ ಹೇಳ್ತಾ ಇದ್ದೀರಿ. ಹೇಗೆ ಮೇಡಮ್? ಅಂದರೆ ಒಂದು ಆಹಾರ ಪದ್ಧತಿಯನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವ್ಯತ್ಯಾಸ ಇರುತ್ತೋ, ಅಥವಾ ಕಾಮನ್ ಆಗಿ ವೃದ್ಧರು ಏನಾದ್ರು ಒಂದು ಇದೇ ರೀತಿ ಆಹಾರ ಪದ್ಧತಿ ಅಳವಡಿಸ್ಕೋಬೇಕಂತ ಇದೆ?
2: ಯೂಶಲಿ ಎಲ್ಲರೂ ಜನರಲ್ ಆಗಿ ಹೇಳೋದು ಕಷ್ಟ, ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಹೆಲ್ತ್ ಇರುತ್ತೆ. ಕೆಲವರಿಗೆ ಈ ಶುಗರ್ ಇದ್ದಿದ್ದ ಪೇಷಂಟಿಗೆ ಕೆಲವ್ದು ನಾವು ತಿನ್ಬೇಕು ತಿನ್ಬಾರ್ದು ಅಂತೀವಿ, ಬಿ ಪಿ ಇದ್ದಾಗ ಉಪ್ಪಿಂದು. ಸೊ ಎಲ್ಲರಿಗೂ ಇದೇ ಕಂಪಲ್ಸರಿ ಅಂತ ಹೇಳಕ್ ಆಗಲ್ಲ. ಸೊ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ತಿನ್ನೋ ಕ್ರಮ, ನಾ ಮುಂಚೆನೋ ಇನ್ನೊಬ್ರು ಕಾಲರಿಗೆ ಹೇಳ್ದಂಗೆ, ಫಸ್ಟ್ ಯಾವುದೇ ಏನೇ ಪೇಷಂಟ್ ಆದ್ರೂ ತರಕಾರಿನ ನಮ್ ಪ್ಲೇಟ್ ಇದೆ ಅಂದಾಗ ಆ ಪ್ಲೇಟ್ ಅಲ್ಲಿ ಫಸ್ಟ್ ತರಕಾರಿ ತಗೋಬೇಕು. ಈಗ ಅಗೇನ್ ಕೆಲವರಿಗೆ, ಕೆಲವು ಹಾರ್ಟ್ ಪೇಷಂಟು ಕೆಲವು ಬೇರೆ ತರ ಮಾತ್ರೆಗಳಲ್ಲಿ ಇರ್ತಾರೆ, ಅವರಿಗೆ ನಾವು ತರಕಾರಿ ಸೊಪ್ಪು ಹೆಚ್ಚಿಗೆ ತಿನ್ಬೇಡಿ ಅಂತೀವಿ. ಸೊ ಈಗ ನಾನು ಹೇಳೋ ಅಡ್ವೈಸ್ ಅವರಿಗೆ ಆಗಲ್ಲ. ಸೊ ಜನರಲ್ ಆಗಿ ಹೆಲ್ದಿ ಆಗಿದ್ದಾರೆ ಅಂದ್ರೆ, ಫಸ್ಟ್ ನಮ್ ಪ್ಲೇಟ್ ಅಲ್ಲಿ ಫೈಬರ್ ಕಂಟೆಂಟ್, ಏನು ತರಕಾರಿ ಇದೆ ಹಸಿರು ಆಗಿ ಏನು ಕಾಣುತ್ತೆ ಅದನ್ನ ಫಸ್ಟ್ ತಿನ್ಬೇಕು. ಸೊ ಅವಾಗ ನಾವು ಅದನ್ನ ಫಸ್ಟ್ ತಿನ್ನೋದ್ರಿಂದ ಏನಾಗುತ್ತೆ, ಬಿಕಾಸ್ ಅದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ, ಅದು ಕ್ಲೀನಾಗಿ ಅಬ್ಸಾರ್ಬ್ ಆಗುತ್ತೆ, ಕಂಪ್ಲೀಟ್ ಆಗಿ ದೇಹಕ್ಕೆ ಹೋಗುತ್ತೆ. ಏನು ನಾವು ಮಾತ್ರೆಗಳು, ಮಲ್ಟಿವಿಟಮಿನ್ ಮಾತ್ರೆಗಳಲ್ಲಿ ಸಿಗ್ಬೇಕಾಗಿರೋದೆಲ್ಲ ಚಿಕ್ಕ ಚಿಕ್ಕ ಮಿನರಲ್ಸ್ ಏನ್ ಬೇಕು ಅದರಲ್ಲಿರುತ್ತೆ. ಅದಾದ್ಮೇಲೆ ಕಾಳು ತಗೊಂಡಾಗ ಪ್ರೋಟೀನ್ ಕೂಡ ಸಿಗುತ್ತೆ. ಲಾಸ್ಟ್ ಅಲ್ಲಿ ನಾವು ಈ ಕಾರ್ಬೋಹೈಡ್ರೇಟ್, ಈ ನಮ್ಮ ಅನ್ನ ಆಗ್ಲಿ, ಗೋಧಿ ಇದಾಗ್ಲಿ, ರಾಗಿ ಇದಾಗ್ಲಿ, ಅದನ್ನ ಲಾಸ್ಟಿಗೆ ತಿಂದಾಗ ಏನಾಗುತ್ತೆ, ಅದು ಸಡನ್ ಆಗಿ ನಮ್ಮ ದೇಹದಲ್ಲಿ ಜಾಸ್ತಿ ಆಗಲ್ಲ. ಸೊ ಈ ಮೆಥಡ್ ನ ಎಲ್ಲರೂ ಫಾಲೋ ಮಾಡಿದ್ರೆ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಒಂದು ವೆಯ್ಟ್ ಮೇಂಟೈನ್ ಆಗುತ್ತೆ, ಪ್ಲಸ್ ಶುಗರ್ ಅಂತ ಕೂಡ ಕಂಟ್ರೋಲ್ ಬರುತ್ತೆ.
0: ಖಂಡಿತ ಖಂಡಿತ ಮೇಡಮ್, ಈ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಇವತ್ತು ತಾವು ಹೇಳ್ದಂಗೆ ಅದು ವಯಸ್ಸು ಅಲ್ಲ, ಯಾವುದೇ ವಯಸ್ಸಲ್ಲಾದರೂ ಬಹಳ ತೊಂದರೆಗಳು ಬರುತ್ತೆ. ಈ ಆಹಾರದ ಜ್ಞಾನ ನಮಗೆ ಇರಲೇಬೇಕಾಗುತ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಎಸ್ ಮೇಡಮ್, ಮತ್ತೊಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
3: ನನ್ನ ಹೆಸರು ಮಂಜುನಾಥ್.
0: ಮಂಜುನಾಥ್
3: ಅವರು ಸ್ವೀಡನ್ ಇಂದ ಮಾತಾಡ್ತಾ ಇದ್ದೀನಿ.
0: ಎಲ್ಲಿಂದ ಸರ್?
3: ಸ್ವೀಡನ್ ಇಂದ ಮಾತಾಡ್ತಾ ಇದ್ದೀನಿ.
0: ಸ್ವೀಡನ್? ಬಹಳ ಸಂತೋಷ ಆಯ್ತು. ಮಾತಾಡಿ ಸರ್, ಮಾತನಾಡಿ ಸರ್. ಸರ್ ತಮ್ಮ ಮಾತಾಡಿ ಸರ್, ಮೇಡಮ್ ಇದ್ದಾರೆ.
3: ಓಕೆ ಓಕೆ. ಮೇಡಮ್, ನಮ್ಮ ತಾಯಿಯವರಿಗೆ ನೀ ಸರ್ಜರಿ ಆಗಿದೆ, ಸ್ವಲ್ಪ ಒಬೀಸ್ ಇದ್ದಾರೆ, ಅವ್ರು ವೇಟ್ ಕಮ್ಮಿ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು?
2: ನೀ ಸರ್ಜರಿ ಈಗ ರೀಸೆಂಟ್ ಆಗಿ ಆಗಿದೆ ಅಂದ್ರೆ, ವೆಯ್ಟ್ ಲಾಸ್ ಡೆಫಿನೆಟ್ಲಿ ಬೇರೆ ಮತ್ತೆ ಇನ್ನೊಂದು ಬೇರೆ ಕೀಲುಗಳಿಗೆ ಪ್ರೆಷರ್ ಹಾಕೋದ್ರಲ್ಲಿ ತಡೆಗಟ್ಟುತ್ತೆ. ಬಟ್ ಈ ಟೈಮಲ್ಲಿ ಅವರು ವೆಯ್ಟ್ ಲಾಸಿಗೆ ಫೋಕಸ್ ಮಾಡೋದು ಅಡ್ವೈಸಬಲ್ ಅಲ್ಲ, ಬಿಕಾಸ್ ಅವರಿಗೆ ಸರಿಯಾಗಿ ಪೌಷ್ಟಿಕಾಂಶ ಸಿಗಬೇಕು. ಸೊ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿ ಅವರು ಊಟ ಬಿಟ್ಬಿಡೋದು ಆ ಥರ ಮಾಡಕ್ಕೆ ಬರಲ್ಲ. ಸೊ ನಾನು ಈಗಿನ್ನೂ ಹೇಳುವ ಹಾಗೆ, ಫುಡ್ ಐಟಮ್ಸಲ್ಲಿ ಅವ್ರು ಏನು ತಿಂತಾರೋ ತಿನ್ನೋದ್ರಲ್ಲಿ ಫೈಬರ್ ಫಸ್ಟ್ ತಗೊಳ್ಳಿ. ಸೊ ಈಗಿನ ಪ್ರೆಸೆಂಟ್ ಒಂದು ರಿಸರ್ಚ್ ಅಲ್ಲಿ ತೋರಿಸಿರೋದೇ ಇದು, ಸಿಂಪಲ್ ವೆಯ್ಟ್ ಲಾಸ್ ಟಿಪ್ಸು, ನೀವು ತಿನ್ನುವಾಗ ಫಸ್ಟು ಫೈಬರ್ ಇರಬೇಕು ಫುಡ್ಡಲ್ಲಿ. ಈಗ ಅವ್ರು ಊಟ ಮಾಡೋತ್ತಿಗೆ ಮೇ ಬಿ ಮಧ್ಯಾಹ್ನ ಊಟಕ್ಕೂ ಮುಂಚೆ ಒಂದು ಸೌತೆಕಾಯಿ ಇಲ್ಲ ಒಂದು ಸೊಪ್ಪಿನ ಪಲ್ಯ, ಆಮೇಲೆ ಕೋಸಂಬರಿ, ಅದಾದ್ಮೇಲೆ ಅವ್ರು ರೈಸ್ ತಿನ್ನೋದಿದ್ರೆ ರೈಸ್ ತಿನ್ನಲಿ, ಇಲ್ಲ ಚಪಾತಿನ ಮುದ್ದೆನೋ ತಗೊಳ್ಳಿ, ಫ್ರೂಟ್ ತಿನ್ನಬೇಕು ಅಂದರೆ ಲಾಸ್ಟಿಗೆ ತಿನ್ನಲಿ. ಬೇಸಿಕಲಿ ನಮ್ಮ ಆಹಾರ ಪ್ಲೇಟಲ್ಲಿ ಹೈಯೆಸ್ಟ್ ಶುಗರ್ ಯಾವ್ದ್ರಲ್ಲಿರುತ್ತೆ ಅದು ಲಾಸ್ಟಿಗೆ ತಿನ್ನಬೇಕು. ಸೊ ಎಲ್ಲೋ ಅವರಿಗೆ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆದ್ರೆ ನಾನು ಸಣ್ಣ ಆಗ್ಬೇಕು ಸ್ವೀಟೇ ಬಿಟ್ಬಿಡ್ಬೇಕು ಅಂತಲ್ಲ, ಫುಡ್ ಅಲ್ಲಿ ಲಾಸ್ಟ್ ಅಲ್ಲಿ ಸ್ವೀಟ್ ತಗೊಳ್ಳಿ. ಸೊ ಫೈಬರ್ ಫಸ್ಟ್, ಪ್ರೋಟೀನ್ ನೆಕ್ಸ್ಟ್, ಫ್ಯಾಟ್ ಲಾಸ್ಟ್ ಗೆ ಶುಗರ್. ಸೊ ಇದು ಪ್ರಾಬ್ಲಿ ನಿಮ್ ತಾಯಿಗೆ ಈಗ ಸರ್ಜರಿ ಆಗಿರೋದ್ರಿಂದ ಅವರಿಗೆ ಸರಿಯಾದ ಪೌಷ್ಟಿಕಾಂಶ ಸಿಗ್ಬೇಕು. ಸೊ ಹಾಗಾಗಿ ಅವರು ಫುಡ್ ಅಲ್ಲಿ ಎಲ್ಲ ಯಾವ್ದು ತಿನ್ಬಾರ್ದು ಅಂತ ನಿಲ್ಸ ಬದಲು ಹೆಲ್ದಿ ಫುಡ್ ತಗೊಳ್ಳೋ ಆರ್ಡರ್ ಸರಿಯಾಗಿ ತಗೊಳ್ಳಿ. ಸೊ ಅದು ಒಂದ್ ಟಿಪ್. ಅವ್ರು ಇವಾಗ ನಡೀತಾ ಇದ್ದಾರೆ, ಒಂದ್ ಸರ್ಜರಿ ಆಗೂ ಕೂಡ ನಡಿಯಕ್ಕಾಗುತ್ತೆ ಅಂತ ಇದ್ರೆ ತಿಂದಾದ್ಮೇಲೆ ಒಂದ್ 10 ನಿಮಿಷ ವಾಕ್ ಮಾಡ್ಲಿ. ಜಸ್ಟ್ 10 ನಿಮಿಷ ಬ್ರಿಸ್ಕ್ ವಾಕ್ ಆ ಥರ ಏನಿಲ್ಲ, ಒನ್ ಮೂಮೆಂಟ್ ಇರಬೇಕು. ಬಿಕಾಸ್ ಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ತಿಂದ ಮೇಲೆ ಕೂತ್ಕೊಂಡು ಮಾತಾಡೋದು ಒಂದು ಅಭ್ಯಾಸ ಆಗೋಗಿದೆ. ಅದರಿಂದನೇ ಯೂಶಲಿ ಸೆಂಟರ್ ಫ್ಯಾಟ್ ಬರೋದು, ಹೊಟ್ಟೆಲಿ ಬೊಜ್ಜು ಸೇರ್ಕೊಳ್ಳೋದು. ಸೊ ಅದು ಒನ್ ಆಫ್ ದ ಮೇನ್ ರೀಸನ್. ಸೊ ಫುಡ್ ಆಗ್ತಿದ್ದಂಗೆ 10 ನಿಮಿಷ ವಾಕಿಂಗ್, ಸಿಂಪಲ್ ವಾಕಿಂಗ್ ನಿಮ್ಮ ತಾಯಿಗೆ ಹೆಲ್ಪ್ ಆಗ್ಬೋದು.
0: ಮಂಜುನಾಥ್ ಸರ್,
3: ಫೈಬರ್ ಫುಡ್ ಅಂದ್ರೆ ಯಾವ್ದು ಎಕ್ಸಾಂಪಲ್ ಕೊಡ್ತಾರೆ ಮೇಡಮ್?
2: ಫೈಬರ್ ಫುಡ್ ಅಂದ್ರೆ ಎಲ್ಲ ವೆಜ್, ನಿಮಗೆ ಏನೇನ್ ಗ್ರೀನ್ ಕಲರ್ ಕಾಣಿಸುತ್ತೆ ಎಲ್ಲ ಫೈಬರ್. ಸೊ ಬೆಸ್ಟ್ ಈಸಿಲಿ ಅವೈಲಬಲ್ ಸೌತೆಕಾಯಿ. ಸೌತೆಕಾಯಿ ಸಿಪ್ಪೆ ತೆಗೆದು ತಿನ್ನೋಕ್ಕಿಂತ ಚೆನ್ನಾಗಿ ವಾಶ್ ಮಾಡಿ ವಿತ್ ಸಿಪ್ಪೆ ತಿನ್ನೋದು ಒಳ್ಳೇದು. ಸೌತೆಕಾಯಿ, ನುಗ್ಗೆಕಾಯಿ, ಹೀರೆಕಾಯಿ, ಆಮೇಲೆ ಸೊಪ್ಪಿನ ಪಲ್ಯ, ಇದು ಬೆಸ್ಟ್. ಎನಿಥಿಂಗ್ ಗ್ರೀನ್, ಎನಿ ವೆಜಿಟೇಬಲ್ ಇಸ್ ಫೈಬರ್. ಸೊ ಫೈಬರ್ನ ಫಸ್ಟ್ ತಗೋಬೇಕು, ಆಮೇಲೆ ಕಾಳು,
0: ಪ್ರೋಟೀನ್.
2: ಸೊ ಈ ಆರ್ಡರ್, ಆಮೇಲೆ ಪ್ರೋಟೀನು, ಸೊ ಫ್ಯಾಟು, ಲಾಸ್ಟ್ಗೆ ಕಾರ್ಬೋಹೈಡ್ರೇಟ್. ಸೊ ನೀವು ಬಿಕಾಸ್ ಅವರು ಸರ್ಜರಿ ಆಗಿರೋ ಕಾರಣದಿಂದ ಈ ಮೆಥಡು ತುಂಬ ಹೆಲ್ಪ್ ಆಗುತ್ತೆ. ಇದು ಬರೀ ಸರ್ಜರಿ ಅಂತಲ್ಲ, ಇನ್ಫ್ಯಾಕ್ಟ್ ಈಗಿನ ವೆಯ್ಟ್ ಲಾಸ್ಗೆ ಒಂದು ರೆಕಮೆಂಡೆಡ್ ರಿಸರ್ಚಲ್ಲಿ ಇದು ಪ್ರೂವನ್. ಇದು ಯು ಕೆಯಲ್ಲಿ ಒಬ್ಬರು ಸೈಂಟಿಸ್ಟೇ ಒಂದು ಬುಕ್ ಬರೆದಿದ್ದಾರೆ ಇದ್ರ ಬಗ್ಗೆ. ಸೊ ದ ಆರ್ಡರ್ ಆಫ್ ಹೌ ಯು ಹ್ಯಾವ್ ಫುಡ್, ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಡಯಾಬಿಟೀಸ್ಗೂ ಹೆಲ್ಪ್ ಆಗುತ್ತೆ, ಬೇರೆ ಥರ ಕಾಯಿಲೆಗಳು ಕೂಡ ಹೆಲ್ಪ್ ಆಗುತ್ತೆ.
0: ಅಮ್ಮವ್ರಿಗೆ ಎಷ್ಟು ವರ್ಷ ಮಂಜುನಾಥ್ ಸರ್?
3: ಓಕೆ, ಥ್ಯಾಂಕ್ ಯು
0: ಸರ್. ಅಮ್ಮವ್ರಿಗೆ ಎಷ್ಟು ವರ್ಷ?
3: ಅವ್ರಿಗೆ 72.
0: ಓಕೆ ಓಕೆ, ನಡೀತಾರ ಸರ್ ಪರವಾಗಿಲ್ವಾ? ಸರ್ಜರಿ ಆದ್ಮೇಲೆ ಸ್ವಲ್ಪ ವಾಕ್ ಮಾಡ್ತಾರ?
3: ಒಂದ್ ತಿಂಗಳ ಸರ್ಜರಿ ನಡೀತಾ
0: ಇದಾರೆ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್.
3: ಸ್ವಲ್ಪ ಒಬೇಸ್ ಇದಾರಲ್ಲ, ಅದು ವೆಯ್ಟ್ ಕಮ್ಮಿ ಮಾಡ್ಬೇಕು ಅದಕ್ಕೋಸ್ಕರ.
2: ಈ ಫುಡ್ ಈ ಮೆಥಡ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ 1 ಮಂತ್ ಅಲ್ಲಿ 1-2 kgs ಯಾರು ಲಾಸ್ ಆಗ್ಲೇಬೇಕು.
0: ಆಗ್ಬೋದ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಧನ್ಯವಾದ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್, ಟೇಕ್ ಕೇರ್ ಸರ್. ಎಸ್ ಮೇಡಮ್, ಮತ್ತೊಂದು ಕರೆ ಇದೆ.
4: ಹಲೋ,
0: ನಮಸ್ತೆ
4: ಸರ್. ನಮಸ್ತೆ,
0: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ
4: ಸರ್? ನರಗುಂದ ಶಿವಾನಂದ ಹಲಗತ್ತಿ ಅಂತ ಹೇಳಿ.
0: ನರಗುಂದದಿಂದ ತಮ್ಮ ಹೆಸರು ಮತ್ತೊಮ್ಮೆ ಹೇಳಿ.
4: ಶಿವಾನಂದ ಹಲಗತ್ತಿ.
0: ಶಿವಾನಂದ್ ಸರ್ ಮಾತಾಡಿ.
4: ಇಶ್ಯೂ ಏನಂದ್ರೆ ನಮ್ಮ ಮದರ್ ಮಾತಾಡ್ತಾ ಇದ್ದಾರೆ.
0: ಮಾತಾಡಿ, ಕೊಡಿ ಕೊಡಿ.
4: ಹಲೋ ರೀ.
2: ಹಲೋ, ನಮಸ್ಕಾರ, ಹೇಳಿಮ್ಮ.
4: ತಮಗೂ ನಮಸ್ಕಾರ. ಏನಿಲ್ಲ, ನಮ್ಗ ಇದು ಆಗಂಗಿಲ್ಲ, ಹಿಂಗ ಬಯಲ್ ಕಡೆ ಸಾಪ್ ಆಗಂಗಿಲ್ಲ.
0: ಅಂದ್ರೆ ಸ್ಟಾಪ್ ಆಗೋದಿಲ್ಲ ಅಂತಾನ?
4: ಸರಿ ಆಗಂಗಿಲ್ರಿ, ಅದಕ್ಕೆ
0: ಬೇದಿ
4: ಅದಾವ, ಮಣಕಾಲ್ ನೋವು ಅದಾವ, ಕಣ್ಣು ಅದಾವ, ಬಾಳ ಅದಾವ. ಆದ್ರ ನಮ್ದು ಆಪರೇಷನ್ ಆಗಿ 1 ವರ್ಷ ಆತ್ರಿ ಈಗ. ಗರ್ಭಕೋಶದ್ದು ಆಪರೇಷನ್, ಅದೇ ಅದ್ರದೇನ್ ಅವಶ್ಯದಿದ್ಲಿ, ಒಂದ್ ಬ್ಯಾರೆ ಈ ಕಡೆ ಬಲಕ್ಕೆ ಗಂಟಾಗಿತ್ತು ನನ್ಗ, ಆ ಗಂಟು ಮತ್ತದು ಎರಡು ಪಕ್ಕಕ್ಕಿದ್ದು ಹತ್ಕೊಂಡಿದ್ದು ಅಂತ, ಅದಕ್ಕೆ ಎರಡು ಕುಡಿಯ ತೆಗ್ದಾರ, ಅಡ್ಡಾಡಿದ್ರ ಬರೇ ಜೋಲಿ ಹೋಗ್ತದ.
2: ಅಮ್ಮ, ನಿಮಗೆ ಇವಾಗ ನಿಮ್ದು ಇವಾಗಿನ ಪ್ರಾಬ್ಲಮ್ ಬೇದಿ ಆಗ್ತಾ ಇದೆ ಅಂತನ?
4: ಇಲ್ಲ, ಆಗಂಗಿಲ್ಲ ಅಂತ.
2: ಆಗ್ತಾ ಇಲ್ಲ, ನಿಮಗೆ ಮೋಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸೊ ಯೂಶಲಿ ಇದು ತುಂಬಾ ಕಾಮನ್ ಪ್ರಾಬ್ಲಮ್, ಬಟ್ ಎಲ್ಲರೂ ಹೇಳಕ್ಕೆ ಮುಜುಗರ ಪಡ್ತಾರೆ. ಅಗೇನ್, ಈ ಒಂದು ನಿಮ್ದು ನೀರಿನ ಅಂಶ, ನಿಮಗೆ ಬೇರೆ ಏನು ಹಾರ್ಟ್ ಕಿಡ್ನಿ ಪ್ರಾಬ್ಲಮ್ ಏನು ಇಲ್ಲ ಅಂದ್ರೆ, ನೀವು ಅಟ್ಲೀಸ್ಟ್ ನಿಮ್ದು ಬಾಡಿ ತೂಕ 60 kgs ಹೆಚ್ಚಿದೆ ಅಂದ್ರೆ ದಿನದಲ್ಲಿ 2 ಲೀಟ್ರ್ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮಗೆ 2 ಲೀಟ್ರ್ ಲೆಕ್ಕ ಸಿಗಲ್ಲ, ನಾವು ಅನ್ಕೋತೀವಿ 2 ಗ್ಲಾಸ್ ಕುಡ್ದಿದ್ದೀನಿ, ಕುಡ್ದು ಬಿಟ್ಟಿದ್ದೀನಿ 2 ಲೀಟ್ರು ಅಂತ. ಸೊ ಬೆಸ್ಟ್ ಏನಂದ್ರೆ ನೀವು ಬಾಟ್ಲಲ್ಲಿ 2 ಲೀಟ್ರ್ ಬಾಟ್ಲ್, 1 ಲೀಟ್ರದ 2 ಬಾಟ್ಲಿಗೆ ನೀರು ತುಂಬಿಸಿ ಇಟ್ಬಿಡಿ. ಸೊ ಇಡೀ ದಿನದಲ್ಲಿ ನೀವು ಆ ಬಾಟ್ಲ್ ನೀರು ಖಾಲಿ ಆಗಬೇಕು. ಇದು ಒಂದು ಟಿಪ್ಪು. ಇನ್ನೊಂದು, ನಾ ಮುಂಚೆ ಹೇಳ್ದಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಲೋಟದಲ್ಲಿ ಬೆಚ್ಚಗಿರೋ ನೀರು ಕುಡೀರಿ ಒಂದು. ಆಮೇಲೆ ನಿಮ್ದು ಫುಡ್ಡಲ್ಲಿ ಹೆಚ್ಚು ತರಕಾರಿ ಹಣ್ಣು ಉಪಯೋಗಿಸ್ಬೇಕು. ಸಾಮಾನ್ಯಕ್ಕೆ ನಾವೇನು ಮಾಡ್ತೀವಿ, ಚಪಾತಿ, ಮುದ್ದೆ, ಅನ್ನ, ಈ ಮೂರರಲ್ಲೂ ನಮ್ದು ಮೋಷನ್ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ನಿಮಗೆ ಡೈಲಿ ಮೋಷನ್ ಚೆನ್ನಾಗಿ ಈಸಿಯಾಗಿ ಆಗಬೇಕು, ಸ್ಪೆಷಲಿ ಏಜ್ ಆದವರಲ್ಲಿ ನೀವು ಹೆಚ್ಚು ತರಕಾರಿನ ಯೂಸ್ ಮಾಡಬೇಕು. ಸೊ ಇದು ಖಂಡಿತ ಹೆಲ್ಪ್ ಆಗುತ್ತೆ. ಈ ಫುಡ್ ಐಟಮ್ಸಲ್ಲಿ ನಿಮಗೆ ಆಗಲಿಲ್ಲ, ಏನೋ ಅಂತ ಚೇಂಜಸ್ ಕಾಣಿಸ್ಲಿಲ್ಲ ಅಂದರೆ ನೀವು ಸಾಕಷ್ಟು ಆ ತರ ಈಸಿಯಾಗಿ ಹೋಗೋಕೆ ಲ್ಯಾಕ್ಸಿಟಿವ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೋಷನ್ ಈಸಿ ಆಗೋಕೆ ಮಾತ್ರೆಗಳಿದೆ, ಸಿರಪ್ಗಳಿದೆ. ಬಟ್ ನೀವಾಗೆ ಹೋಗಿ ತಗೊಳಕ್ಕಿಂತ ಈ ಫುಡ್ ಚೇಂಜಸ್ ಮಾಡಿ ನಿಮಗೇನು ವ್ಯತ್ಯಾಸ ಕಂಡು ಬಂದಿಲ್ಲ ಅಂದ್ರೆ ನೀವು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅದು ಹೆಲ್ಪ್ ಆಗ್ಲಿಲ್ವಾ?
5: ಅದು ಹೆಲ್ಪ್ ಆಗಿತ್ತು ಅವಾಗ. ಮೇಡಮ್ ಸೈತ್ರ ಡೆಂಟಲ್ ಕೋಲ್ ಧಾರವಾಡಲ್ಲಿ ಅವ್ರೆ ಅಪ್ರೇಟ್ ಮಾಡಿದ್ರು.
2: 15 ಅದನ್ನ ತಗೊಂಡಿರಾ, ಒಂದ್ 10 ದಿನ ಆದ್ಮೇಲೆ ಸರಿ ಹೋಗುತ್ತೆ ಅಂತ ನಿಲ್ಸುತ್ತೆ. ಬಿಕಾಸ್ ಕೆಲವ್ರು ಹೇಳ್ತಾರೆ ದಿನ ಹಂಗ ತಗೊಂಡ್ಬಿಟ್ರೆ ಮುಂದಕ್ಕೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಈ ತರ ಈ ಮೋಷನ್ ಆರಾಮಾಗಿ ಹೋಗಕ್ಕೆ ನಮ್ಮಲ್ಲಿ ಏನು ಸಿರಪ್ ಬರ್ಕೊಡ್ತೀವಲ್ಲ ಸಾಮಾನ್ಯ, ಅದರಲ್ಲಿ ಬೇರೆ ತರ ಸೈಡ್ ಎಫೆಕ್ಟ್ ಏನು ಇಲ್ಲ. ನೀವು ಡೈಲಿ ಆಗಿಲ್ಲ ಅಂದ್ರೆ ದಿನ ಬಿಟ್ಟು ದಿನನಾರು ತಗೋಬಹುದು. ಅದರ ಜೊತೆಗೆ ನೀವು ಆಹಾರದಲ್ಲೇ ನೀವು ಚೇಂಜಸ್ ಮಾಡ್ಕೊಂಡ್ಬಿಟ್ರೆ ನಿಧಾನವಾಗಿ ಮೆಡಿಸಿನ್ನ ನಿಲ್ಲಿಸ್ಬೋದು. ಈಗ ಒಂದು ವಾರ ತಗೊಳ್ಳೋದು ಸಿರಪ್ ಅವಾಗ ಚೆನ್ನಾಗಾಯ್ತು, ಆಮೇಲೆ ಔಷಧಿ ನಿಲ್ಲಿಸ್ಬಿಡ್ತೀವಿ, ಮತ್ತೆ ಆಮೇಲೆ ತೊಂದರೆ ಆಗುತ್ತೆ, ಪುನಃ ಔಷಧಿ ತಗೊಳ್ಳೋದು, ಆ ತರ ಮಾಡಕ್ ಹೋಗ್ಬೇಡಿ.
0: ಶಿವಾನಂದ್ ಸರ್, ಶಿವಾನಂದ್ ಸರ್, ಒಂದು ಖಂಡಿತ ನೀವು ಟಾನಿಕ್ ಇಂದ ಹೆಲ್ಪ್ ಆಗಿತ್ತು ಅಂತ ಹೇಳ್ತಿದ್ದೀರಾ, ಅದನ್ನ ಮುಂದುವರಿಸಬೇಕಾ ಅಥವಾ ಮುಂದುವರಿಸೋದ್ರಲ್ಲಿ ಭಯ ಏನಿಲ್ಲ, ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದು ಒಂದು ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿಯೇ ನಾವು ಸರಿಪಡಿಸ್ಕೊಂಡ್ಬಿಟ್ರೆ ಅದು ಪರ್ಮನೆಂಟ್ ಆಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳಿದ್ರು, ಮೇಡಮ್ಮು ನೀರಿನ ಅಂಶ ನಮ್ಮ ದೇಹಕ್ಕೆ ಎಷ್ಟೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಕನಿಷ್ಠ 2-3 ಲೀಟ್ರ್ ನೀರು ಕುಡಿದ್ರೆ ಅದು ಮೋಷನ್ಗೆ ಕರೆಕ್ಟಾಗಿ ಹೆಲ್ಪ್ ಆಗುತ್ತೆ ಅಂತ. ನಮ್ಮ ಮಿಕ್ಸಿಗೆ ಕರೆಕ್ಟಾಗಿ ನೀರು ಹಾಕ್ಲಿಲ್ಲ ಅಂದ್ರೆ ಡ್ರೈ ಆಗೋದು ನೋಡಿದಿರಲ್ಲ, ನಮ್ಮ ಮಿಕ್ಸಿಗೆ ಎಷ್ಟು ಬೇಕು ಅಥವಾ ನಿಮ್ಗೆ ಸಂಪ್ನಾಡ್ಸಕ್ಕೆ ಎಷ್ಟು ನೀರು ಬೇಕು ಅಂತ ಕರೆಕ್ಟಾಗಿ ಅದಕ್ಕೆ ನೀವು ಮಿಕ್ಸಿಗೆ ಹಾಕ್ಲಿಲ್ಲ ಅಂದ್ರೆ ಆ ಸಂಪ್ನ ಸರಿಯಾಗಿ ಆಗಲ್ಲ ಅಲ್ವಾ. ಸೇಮ್ ಅದೇ ತರ ನೀವು ಬಯಲಿಗೆ ಹೋಗ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಥವಾ ಡೈಜೆಸ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಬೇಕಾಗತ್ತೆ. ಆ ನೀರಿನ ಪ್ರಯತ್ನ ಮಾಡಿ, ಮೇಳೆ ಮೇಳದಂಗೆ ಅದನ್ನ ಪ್ರಯತ್ನ ಮಾಡಿ, ಆಹಾರ ಪದ್ಧತಿಯನ್ನು ಪ್ರಯತ್ನ ಮಾಡಿ. ಸೊ ಅದು ಆಗ್ಲಿಲ್ಲ ಅಂದಾಗ ಮತ್ತೆ ನೀವು ಸರ್ ನಿಮ್ದೇನು ಡಾಕ್ಟರ್ ಇದಾರೆ ಅವ್ರ ನಿಮ್ ಸಲಹೆ ತಗೊಂಡು. ಶಿವಾನಂದ ಸರ್, ಕಣ್ಣು ಎಷ್ಟು ವರ್ಷ ಅವ್ರಿಗೆ?
5: 72.
0: ಕಣ್ಣು ಉರಿಯುತ್ತೆ ಅಂತ.
2: ಕಣ್ಣು ಉರಿಯೋದು ಸಾಮಾನ್ಯ ಏಜ್ ಆದ್ಮೇಲೆ ಒಂದು ಕಾಮನ್ ಕಾರಣ, ಡ್ರೈನೆಸ್. ಕಣ್ಣಲ್ಲೂ ಕೂಡ ನೀರಿನ ಅಂಶ ಕಡಿಮೆ ಆದ್ರೆ ಹಂಗಾಗುತ್ತೆ. ನೀವು ನಿಮ್ ಕಣ್ಣು ಡಾಕ್ಟರ್ ಅದಕ್ಕೆ ಡ್ರಾಪ್ ಸಿಗತ್ತೆ, ಬಟ್ ನೀವು ಇದನ್ನ ನೀವಾಗೆ ಔಷಧಿ ತಗೊಳಕ್ ಹೋಗ್ಬೇಡಿ, ಕಣ್ಣು ಡಾಕ್ಟರ್ ಕನ್ಸಲ್ಟ್ ಮಾಡಿ. ಅಲ್ಲ ಹಂಗಾರೆ ಅದನ್ನ ಹಾಕ್ಬೇಕು. ಅಲ್ಲಿಗೆ ನಿಮ್ ಪ್ರಾಬಬ್ಲಿ ನೀವು ನೀರು ಸರಿಯಾಗಿ ತಗೋತಿಲ್ಲ ಅನ್ಸುತ್ತೆ, ನಿಮ್ ದೇಹಕ್ಕೆ ಬೇಕಾದ ಪ್ರಮಾಣದಲ್ಲಿ ತಗೋತಿಲ್ಲ. ಸೊ ಇವಾಗ ನಾವು ಕೊಟ್ಟಿರೋ ಟಿಪ್ಸ್ನ ಪ್ರಯತ್ನ ನೀವು ಟ್ರೈ ಮಾಡಿ, ಚೆನ್ನಾಗಿ ನೀರು ಕುಡ್ದಿ ಆಹಾರದಲ್ಲಿ ಟ್ರೈ ಮಾಡಿ, ಬಹುಶಃ ಇದೇ ನಿಮಗೆ ಹೆಲ್ಪ್ ಆಗ್ಬೋದು.
0: ನೀರು ಚೆನ್ನಾಗಿ ತಗೊಳ್ಳಿ ಅಮ್ಮ, ನೀರು ಚೆನ್ನಾಗಿ ತಗೊಳ್ಳಿ.
2: ಆಯ್ತು,
0: ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ,
2: ಧನ್ಯವಾದ.
0: ಮತ್ತೊಂದು ಕರೆ ಇದೆ ಮೇಡಮ್, ನಮಸ್ತೆ.
6: ಹಲೋ,
0: ತಮ್ಮ ಹೆಸರು ಹೇಳಿದ್ದು? ತಮ್ಮ ಹೆಸರು ಸರ್, ಹೇಳಿದ್ದ ಮಾತು.
6: ದರ್ಶನ್ ಆರ್ ಅಂತ. ದರ್ಶನ್ ಆರ್,
0: ದರ್ಶನ್ ಆರ್,
6: ಸೋಮೇಶ್ವರಪುರದಿಂದ ಮಾತಾಡ್ತಿದ್ದೀನಿ.
0: ಸೋಮೇಶ್ವರಪುರ, ಹೇಳಿ ಸರ್.
6: ಸರ್, ಇವಾಗ ಇವಾಗ ವಯಸ್ಸು ನೋಡ್ಕೊಳ್ಳಲ್ಲ, ಮತ್ತೆ ಹಾಸ್ಪಿಟ್ಲಿಗೆ ಇದ್ ಮಾಡ್ತಾರೆ, ಅನಂತ ಆಶ್ರಮಗಳಿಗೆ ಇದ್ ಮಾಡ್ತಾರೆ. ಮತ್ತೆ ಇವಾಗಿನ ಯೂತ್ ಅಲ್ಲಿರೋ ಯುವಕರು ಯುವತಿಯರು ಜಾಸ್ತಿ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರ ಅನುಭವಗಳಿಂದ ಇವರು ಯೂತ್ಫುಲ್ ಆಗಿರೋರು ಯಾರು ಅಳವಡಿಸ್ಕೋತಿಲ್ಲ. ಇವಾಗ ಅವರಿಂದ ನಾವು ಅನುಭವಗಳನ್ನ ಪಡ್ಕೊಳ್ಳೋದಂದ್ರೆ ಯಾವ ರೀತಿ ಏನ್ ಇದ್ ಮಾಡೋದು ಅಂದ್ರೆ, ವೃದ್ಧರಿಗೆ ಇವಾಗ ಜಾಸ್ತಿ ಕಾಂಟ್ರಾಕ್ಷನ್ ಕೊಡ್ತಿಲ್ಲ ಯಾರನ್ನು, ಎಲ್ಲಾದ್ರೂ ನೆಗ್ಲೆಕ್ಟ್ನೇ ಮಾಡ್ತಿದ್ದಾರೆ.
2: ಇದು ಬಹಳ, ಇದು ಪ್ರಾಬಬ್ಲಿ ನಮ್ಮ ಇಡೀ ಭಾರತದಲ್ಲಿ ಆಗ್ತಾ ಇರೋ ದೊಡ್ಡ ಸಮಸ್ಯೆ ಇದು. ಇದರಲ್ಲಿ ಯಾರು ರೈಟ್ ರಾಂಗ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಈಗಿನ ಯುವಕರಿಗೆ ಅವ್ರದ್ದು ಕೆಲಸ, ಅವ್ರು ಇವಾಗ ಅವ್ರದ್ದು ಕಾಲ್ ಮೇಲೆ ನಿಂತಿಲ್ಲ ಅಂದ್ರೆ ಮನೆ ಹೇಗೆ ನಡೆಸ್ತಾರೆ, ಅದು ಅವ್ರು ಹೇಳೋ ಪಾಯಿಂಟು. ಯಾಕಂದ್ರೆ ನಾವು ಹಾಸ್ಪಿಟ್ಲಲ್ಲೂ ನೋಡ್ತೀವಿ, ನಾವು ನೋಡಕ್ ಬಿಲ್ ಕಟ್ತೀವಿ ಬಟ್ ನಾವು ಇರಕ್ಕಾಗಲ್ಲ ಅಂತಾರೆ. ಬಟ್ ಈಗ ನಾವು ಅವ್ರಿಗೂ ಬಿಲ್ ಕಟ್ಟಕ್ ದುಡ್ಡು ಬೇಕು, ಪಾಪ ಅವರು ಇರೋ ಕೆಲಸ ಅವ್ರು ಮಾಡ್ಲೇಬೇಕು, ಅದು ಒಂದ್ ಕಡೆ. ಆದ್ರೆ ಏಜ್ ಆದವರಿಗೆ ಸಪೋರ್ಟ್ ಸಿಸ್ಟಮ್ ಬೇಕು. ಇದಕ್ಕೆ ಏನು, ಈ ಗ್ಯಾಪ್ಗೆ ಏನ್ ಮಾಡೋದು ಅಂತ ಅಂದ್ರೆ, ಸರ್ ನಿಮ್ ಏಜ್ ಎಷ್ಟು?
0: ದರ್ಶನ್
6: ಮೇಡಮ್, 24.
2: ಓಕೆ, ಸೊ ರೈಟ್ ಏಜ್. ಸೊ ಪ್ರಾಬ್ಲಿ ನಿಮ್ಮಂಥ ಯಂಗ್ಸ್ಟರ್ಸು ನನಗೆ ಒಂದು ಸಿಂಪಲ್ ಐಡಿಯಾ ಇರೋದು, ಯಂಗ್ಸ್ಟರ್ಸ್ ಎಲ್ಲ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಮಾಡಿ ವಾಲಂಟಿಯರ್ಸ್ ಬಂದು, ವಾಲಂಟಿಯರ್ಸು ನೀವೇ ಒಂದೊಂದು ಕಾಲೇಜ್ ಆಗಲಿ ಒಂದೊಂದು ಸಂಸ್ಥೆಗಳಿಗೆ ಹೋಗಿ ಅವೇರ್ನೆಸ್ ಕೊಡಬೇಕು. ಯಾಕೆ ಈಗ ಹೆಂಗಾಗೋಗಿದೆ ಅಂದರೆ ಮಾರಲ್ ವ್ಯಾಲ್ಯೂಸ್ ಕಡಿಮೆ ಆಗಿದೆ ಈಗಿನ ಜನ್ರೇಷನ್ನು ಎಲ್ಲರಿಗೂ. ಯಾವಾಗ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ ಆವಾಗ ಅವೇರ್ನೆಸ್ ಆಟೋಮ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ. ಸೊ ಮೇ ಬಿ

0: ಯಂಗ್ಸ್ಟರ್ಸ್ ಇದನ್ನ ನೀವು ಒಂದು ಸ್ಟೆಪ್ ಅಂತ ತಗೊಂಡ್, ಬಿಕಾಸ್ ನೀವು ಇಷ್ಟು ಇಂಟ್ರೆಸ್ಟ್ ಇಂದ ಕೇಳಿರೋದ್ರಿಂದ ನೀವು ಒಬ್ರು ತಗೊಂಡು ನಿಮ್ ಜೊತೆ ಇನ್ನೂ 10-100 ಜನ ಸೇರ್ಕೊಂಡ್ರೆ ಅವಾಗ ಬೇರೆಯವರು ಕೂಡ ಇದರಿಂದ ಮೋಟಿವೇಟ್ ಆಗಿ, ನಮ್ಮ ಜವಾಬ್ದಾರಿ ಒಂದು ಜವಾಬ್ದಾರಿ, ಇನ್ನೊಂದು ಪ್ರೀತಿ. ಸೊ ನಾವು ಸುಮ್ಮನೆ ಜವಾಬ್ದಾರಿ ಅಂತ ನಮ್ಮ ಪೇರೆಂಟ್ಸ್ ಅನ್ನ ನೋಡ್ಕೊಳ್ಳೋದು ಬೇರೆ, ಪ್ರೀತಿಯಿಂದ ನೋಡ್ಕೊಳ್ಳೋದು ಬೇರೆ. ಸೊ ಎಲ್ಲ ಯಂಗ್ಸ್ಟರ್ಸು ಎಲ್ಲರೂ ನಮ್ಮ ನಮ್ಮ ಪೇರೆಂಟ್ಸ್ನ ಮನೇಲಿರೋ ಏಜ್ ಆದವರಿಗೆ ಅವ್ರಿಗೆ ಕೊಡಬೇಕಾಗಿರೋ ಗೌರವ ಸ್ಥಾನ ಮಾನ ಕೊಟ್ಟರೆ ನಮಗೆ ಪ್ರಾಬ್ಲಿ ವೃದ್ಧಾರೋಗ್ಯ ಅನ್ನೋ ಬ್ರಾಂಚೇ ಬರ್ತಾ ಇರಲಿಲ್ಲ, ಯಾಕಂದರೆ ಅವ್ರಿಗೆ ಆವಾಗ ಅಷ್ಟೊಂದು ಕಾಯಿಲೆಗಳೇ ಬರಲ್ಲ. ಸೊ ಕಾಯಿಲೆಗೆ ನಾನು ಮುಂಚೆನೂ ಹೇಳ್ದಂಗೆ ನಮ್ಮ ಫುಡ್ ಮತ್ತು ಮೆಂಟಲ್ ಸ್ಟೇಟಸ್ಸು. ಸೊ ಇದನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋ ಒಂದು ಪ್ರಾಬ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು.
1: ಎಸ್ ಎಸ್ ಎಸ್ ದರ್ಶನ್ ಅವರೇ, ಭಾಳ ಸಂತೋಷ ಆಯಿತು. 24ನೇ ವಯಸ್ಸಿನಲ್ಲಿ ಈ ಕಾಳಜಿಯನ್ನು ತೋರಿಸ್ತಾ ಇದ್ದೀರಿ, ಆದರೆ ಸಮಯ ಇಲ್ಲ. ಆದರೂ ಒಂದು ಮಾತನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕು. ಸಾಮಾನ್ಯವಾಗಿ ನಮ್ಮ ಪೋಷಕರು ನೋಡ್ತಾ ಇದ್ದೀವಲ್ಲ, ಈಗ ಎಲ್ ಕೆ ಜಿಯಿಂದ ಹಿಡಿದು ಪ್ರೈಮರಿ ಹೈಸ್ಕೂಲ್ವರೆಗೂ ತನ್ನ ಮಗುವನ್ನು ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ, ಅವರಿಗೆ ಬೇಕಾದಂಥ ಸ್ನ್ಯಾಕ್ಸ್ಗೆ ಫುಡ್ಗೆ ಐಟಮ್ಸ್ಗೆ ಖರ್ಚು ಮಾಡ್ತಾರೆ, ಏನು ಪ್ರೀತಿ ತೋರಿಸ್ತಾರೆ ಅಲ್ವಾ. ಆದರೆ ಅದೇ ಪೋಷಕರು ಏನು ಪ್ರೀತಿ ತೋರಿಸಿದ್ರಲ್ಲ, ಆ ಪೋಷಕರು ವೃದ್ಧರಾದ್ಮೇಲೆ ಈಗ ಎಲ್ಲ ಸೇವೆ ಪಡ್ಕೊಂಡ್ರಲ್ಲ ಮಕ್ಕಳು, ಅವರನ್ನು ನೋಡುವ ರೀತಿ ಹೇಗಿದೆ? ಆ ವೃದ್ಧರ ಎರಡನೇ ಬಾಲ್ಯ ಬರುತ್ತೆ ನೋಡಿ, ಅಂದರೆ ನಮ್ಮದು ಮೊದಲನೇ ಬಾಲ್ಯ ಆಗಿದೆ, ಎರಡನೇ ಬಾಲ್ಯ ಬರುತ್ತಲ್ಲ, ಆ ಬಾಲ್ಯದಲ್ಲಿ ತನ್ನ ತಂದೆ ತೋರಿಸಿದ ಪ್ರೀತಿಯನ್ನು ಕಾಳಜಿಯನ್ನು ನೆನಪಿಸ್ಕೊಂಡು, ಅವರು ಮಗು ಇದ್ದಾರೆ ಎರಡನೇ ಬಾಲ್ಯ ಅಂತ ಅಂದ್ಕೊಂಡು ಪ್ರೀತಿಯನ್ನು ತೋರಿಸಿದ್ರೆ ಕಾಳಜಿಯನ್ನು ತೋರಿಸಿದ್ರೆ ಖಂಡಿತ ತಾವು ಹೇಳ್ದಂಗೆ ಈ ವೃದ್ಧಾಶ್ರಮಗಳು ಕೂಡ ಕಡಿಮೆ ಆಗುತ್ತೆ. ಬಟ್ ವೃದ್ಧಾಶ್ರಮಗಳು ಆಗೋದು ತಪ್ಪು ಅನ್ನೋದಕ್ಕಿಂತ ತುಂಬ ಅವಶ್ಯಕತೆ ಇದೆ. ತಮ್ಮ ಮೇಡಮ್ ಹೇಳಿದಂಗೆನೆ ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಸಮಯ ಇಲ್ಲ, ಎಲ್ಲೋ ಹೊರಗಡೆ ಇದ್ದಾರೆ. ಆದರೆ ಅದು ಪ್ರೀತಿಯಿಂದ ಆಗಬೇಕು, ಅವರ ಕಾಳಜಿಗೋಸ್ಕರ ಆಗಬೇಕೇ ಹೊರತು ಸೊ ಉದಾಸೀನತೆಯಿಂದ ಅಥವಾ ನಿರ್ಲಕ್ಷ್ಯದಿಂದ ಆಗಬಾರ್ದು. ಸೊ ಹಾಗಾಗಿ ಎಲ್ಲಕ್ಕಿಂತ ಮೂಲ ಬೇಕಾಗಿರೋದು ನಮ್ಮ ತಂದೆ ತಾಯಿಯ ಮೇಲೆ ನಮಗೆ ಕಾಳಜಿ ಬೇಕು. ಅವರು ವಯಸ್ಸಾದಮೇಲೆ ಅವರು ಎರಡನೇ ಬಾಲ್ಯದಲ್ಲಿದ್ದಾರೆ, ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು. ಎಲ್ಲಕ್ಕಿಂತ ಮುಗಿಲಾಗಿ ಪ್ರೀತಿ ಮತ್ತು ಕಾಳಜಿ ಇವೆರಡನ್ನ ನೀಡಿದ್ರೆ ಬಹುಶಃ ಎಲ್ಲಕ್ಕೂ ಅದು ಸೊಲ್ಯೂಷನ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ.
2: ಹೌದು ಸರ್.
1: ಎಸ್
2: ಇವಾಗ
1: ಹೇಳಿ.
2: ಹೌದು ಸರ್, ಇವಾಗ ನಮ್ಮ ತಾತನ್ಗೆ 100 ವರ್ಷ ಮೇಲ್ಪಟ್ಟಿದೆ, ನಮ್ಮ ಅಜ್ಜಿಗೆ 90 ಆಗಿದೆ. ನಾವು ಪ್ರೀತಿಯಿಂದ ನೋಡ್ಕೋತೀವಿ ದಿನನಿತ್ಯ ಅವರನ್ನ. ಅದೇ ನಮ್ಮ ಪಕ್ಕದ್ನ ಒಂದ 3ನೇ ಮನೆ ಪಕ್ಕದಲ್ಲಿ ಇನ್ನೊಬ್ಬರು ಅಜ್ಜಿ ತಾತ ಇದ್ದಾರೆ, ಅವ್ರನ್ನ ಮೊಮ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಸರಿಯಾಗಿ ನೋಡ್ಕೋತಿಲ್ಲ. ಬರೀ ವೃದ್ಧಾಶ್ರಮಕ್ಕೆ ಸೇರ್ಸವ, ಅಲ್ಲಿ ಬಿಡವ ಇಲ್ಲಿ ಬಿಡವ, ಅಲ್ಲೊಂದ್ 4 ದಿನ ಇಲ್ಲೊಂದ್ 4 ದಿನ ಅನ್ಬಿಟ್ಟು ತಳ್ತಿದಾರೆ ಅಷ್ಟೇನೆ. ಯಾಕಂದ್ರೆ ಅವ್ರು ಮಕ್ಳು ಇರ್ಬೇಕಾದ್ರೆ ತುಂಬಾ ಇವ್ರನ್ನ ಯಾವ ರೀತಿ ತುಂಬಾ ಕಾಳಜಿಯಿಂದ ಸಾಕಿರ್ತಾರೆ, ಅದೇ ರೀತಿ ಇವ್ರನ್ನ ಅವ್ರ ಮಕ್ಳ ವಯಸ್ಸಾದ್ಮೇಲೆ ಅವ್ರನ್ನ ಮಕ್ಳ ರೀತಿ ಸಾಕ್ತಿಲ್ಲ. ಅವರು ಏನೋ ಬೇಕಾ ಬಿಟ್ಟು ಇರಿಸ್ಕೋಬೇಕು ಬೇಡ ಅಂತ ಇದ್ ಮಾಡ್ತಾವ್ರೆ. ಪ್ರೀತಿಯಿಂದ ನೋಡ್ಕೊಂಡ್ರೆ ಇವಾಗ ಅನಾಥಾಶ್ರಮಗಳು ಕೂಡ ಎಷ್ಟೊಂದ್ ಜನ ಅಪ್ಪ ಅಮ್ಮ ಇಲ್ಲ ಏನು ಯಾರು ಇಲ್ದೇನೆ ಇರ್ತಾರೆ, ಅಲ್ಲಿ ಅಲ್ಲಿಗೆ ಸೇರ್ಸ ಬದಲು ನಾವೇ ಮನೇಲಿ ಇದ್ದಿ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ತಿನ್ನೋ ಅನ್ನೋದಲ್ಲಿ ಒಂದ್ ತುತ್ತು ಹಾಕೋರು ಅವರು ಕೂಡ ಚೆನ್ನಾಗಿರ್ತಾರೆ. ನಾವೊಬ್ಬರನ್ನ ಅಪ್ಪ ಅಮ್ಮ ಆಗ್ಲಿ ಅಜ್ಜಿ ತಾತ ಆಗ್ಲಿ ತುಂಬಾ ಅನನ್ಯವಾಗಿ ಖುಷಿಯಾಗಿ ನೋಡ್ಕೋಬೇಕಲ್ಲ.
1: ಬಹಳ ಸಂತೋಷ ಆಯ್ತು ದರ್ಶನ್ ತಮ್ಮ ಜೊತೆ ಮಾತನಾಡಿ. ತಮ್ಮಂತ ಮಕ್ಕಳು ತಮ್ಮಂತ ಮನೋಸ್ಥಿತಿ ಇರುವಂತವ್ರು ಹೆಚ್ಚಾಗ್ಲಿ. ಸೊ ಆ ಮೂಲಕ ನಮ್ಮ ವೃದ್ಧರು ಬಹಳ ಕೊನೆ ದಿನಗಳನ್ನ ಸಂತೋಷವಾಗಿ ಕಳೀಲಿ. ಥ್ಯಾಂಕ್ ಯು, ಧನ್ಯವಾದಗಳು.
2: ಧನ್ಯವಾದ.
1: ಎಸ್ ಮೇಡಮ್, ಬಹುಶಃ ಸಮಯ ಇಲ್ಲ, ಆಗ್ಬಲ್ ದಾಟಿದೆ, ಆದರೂ ಇವತ್ತು ಬರ್ತಿರೋ ಕರೆಗಳು ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಎಸ್ಪೆಷಲಿ ಈ ದರ್ಶನ್ ಕರೆಯಿಂದ ನನಗೆ ಭಾಳ ಸಂತೋಷ ಕೊಟ್ಟಿದ್ದೆ. ತಾವು ಹೇಳಿದ್ರಿ ಎನ್ ಜಿ ಒ ಗ್ರೂಪ್ ಮಾಡಿಕೊಂಡು ಅವೇರ್ನೆಸ್ ಕೊಡಬೇಕಂತ. ಬಹುಶಃ ತಾನೆ ಲಾಸ್ಟು ಒಂದು 21ನೇ ತಾರೀಕು ಹಿರಿಯರ ದಿನ, ವಿಶ್ವ ಅಂತಾರಾಷ್ಟ್ರೀಯ ಹಿರಿಯರ ದಿನ, ಆ ದಿನದ ಪ್ರಯುಕ್ತವಾಗಿ ನಮ್ಮ ಹೃದಯ ಸ್ಪಂದನ ಎಲ್ಡರ್ಲಿ ಕೇರ್ ಸೆಂಟರ್ ಈಗ ಶಿಲ್ಪ ಅವ್ರು ಕಾಲ್ ಮಾಡಿದ್ರು ನೋಡಿ. ಅವ್ರ ಸೆಂಟ್ರಿಂದ ಎಲ್ಲರೂ ನಮ್ಮ ವೃದ್ಧಾಶ್ರಮಕ್ಕೆ ಕರ್ಕೊಬನ್ನಿ ಅಂತ ಹೇಳೋರು ನೋಡಿದ್ದೀವಿ. ಆದರೆ ಇವರು ಮಾಡ್ತಾ ಇರೋ ಕೆಲಸ ಏನಂದರೆ ಎಲ್ಲ ಶಾಲೆಗಳಲ್ಲಿ ಹೋಗಿ ಹಿರಿಯರು ನಮ್ಮ ಬೇರು ಅನ್ನುವ ಒಂದು ಟಾಪಿಕ್ ಇಟ್ಕೊಂಡು ಹಿರಿಯರನ್ನು ಹೇಗೆ ನೋಡ್ಕೊಳ್ಬೇಕು, ಮನೇಲಿ ಹೆಂಗೆ ಪ್ರೀತಿಸಬೇಕು, ಅವರ ಮಹತ್ವವೇನು, ಅವರ ಅನುಭವಗಳೇನು ಹೆಂಗೆ ಪಡ್ಕೋಬೇಕು ಅನ್ನೋದ್ರ ಕುರಿತು ಭಾಷಣ ಸ್ಪರ್ಧೆಯ ಮೂಲಕ ಅವೇರ್ನೆಸ್ಅನ್ನು ಶುರು ಮಾಡಿದ್ದಾರೆ. ಬಹುಶಃ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಳ್ತೀನಿ.
0: ದರ್ಶನ್ ಒಂದು ಸೆಕ್ಟರ್ ಹೇಳಿದ್ರು, ಬಟ್ ನಾವು ಹಾಸ್ಪಿಟ್ಲಲ್ಲಿ ನೋಡ್ತೀವಿ, ಹೌದು ಕೆಲವು ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಅದೇ ನಾವು ನೋಡಿದ್ದೀವಿ ಕೆಲವು ಮಕ್ಕಳು ಅವರ ತಾಯಿ ತಂದೆ ಅಜ್ಜಿ ತಾತನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಅದು ಈಗಿನ ಕಾಲದಲ್ಲಿ ಸಾಕಷ್ಟು ಉದಾಹರಣೆಗಳಿದೆ, ಸಮಯ ಅಭಾವ ಹೇಳಲ್ಲ. ಬಟ್ ಈಗಲೂ ನಾನೇನ್ ಮೆಸೇಜ್ ಹೇಳ್ಬೇಕಂದ್ರೆ, ಈಗಲೂ ಕೂಡ ಆತರ ಪ್ರೀತಿಯಿಂದ ನೋಡ್ಕೋತಾರೆ. ಒಂದು ತುಂಬಾ ಅವ್ರ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಪಕ್ಕದಲ್ಲಿರೋದು, ಪೇರೆಂಟ್ಸ್ಗೆ ಅಂತ ತುಂಬಾ ಮಾಡ ಅಂತ ಮಕ್ಕಳನ್ನು ಕೂಡ ನಾವು
1: ನೋಡಿದ್ದೀವಿ. ಹೆಚ್ಚಾಗಬೇಕು. ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ, ಜೊತೆಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರಿ. ಸಮಯದ ಮಿತಿಯಿಂದ ಒಂದೆರಡು ಪ್ರಶ್ನೆಗಳನ್ನ ಮಾತ್ರ ನಾನು ಕೇಳ್ತೀನಿ. ಒಂದು, JSS ಅಲ್ಲಿ ಈಗಿರೋ ಇದರಲ್ಲಿ ಈ ಆಸ್ಪತ್ರೆಯಲ್ಲಿ ವಿಶೇಷವಾದ ಸರ್ವಿಸ್ ಏರಿಯರಿಗೆ ಏನಾದರೂ ಇದೆಯಾ, ಅದು ದಯಮಾಡಿ.
0: ಸರ್, ನಮ್ಮ JSS ಅಲ್ಲಿ ಈಗ ಜಿರಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಂತಾನೇ ಇದೆ, ಅಂದರೆ ವೃದ್ಧಾರೋಗ್ಯದೇ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಇದು ಆಲ್ಮೋಸ್ಟ್ ನಾವು ಲಾಸ್ಟ್ ಹತ್ರ 10 years ಆಯಿತು, ಮೋರ್ ದೆನ್ 10 years ಇಂದ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ನಮ್ದು OPD ಮಂಡೇ ಟು ಸ್ಯಾಟರ್ಡೇ ಡೈಲಿ OPDs ಇರುತ್ತೆ. ನಮ್ಮಲ್ಲಿ ಅಡ್ಮಿಷನ್ ಕೂಡ ಆಗುತ್ತೆ. ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗ್, ನಮ್ದೊಂದು ಫಿಸಿಕಲ್ ಹೆಲ್ತ್ ಅಲ್ದಲೆ ನಮ್ದು ಪೇಷಂಟ್ ಜ್ಞಾಪಕ ಶಕ್ತಿ ಹೇಗಿದೆ, ಅವ್ರಿಗೆ ಏನಾದ್ರು ಲಸಿಕೆಗಳು ಹಾಕಿಸ್ಬೇಕಾ, ಇಲ್ಲ ಅವರು ಓಡಾಡೋಗ ಬೀಳ ಚಾನ್ಸಸ್ ಇದೆಯಾ, ಆತರ ಇದ್ದವರಿಗೆ ಯಾವ ರೀತಿ ಎಕ್ಸಸೈಸ್ ಮಾಡಿ ಪ್ರಿವೆಂಟ್ ಮಾಡಬಹುದು, ಮೂಳೆದು ಶಕ್ತಿ ಹೇಗಿದೆ, ಆಮೇಲೆ ಮಾಂಸಖಂಡಗಳು ಎಷ್ಟು ಬಲವಾಗಿದೆ. ಸೊ ಅದು ವೀಕ್ ಇದೆ ಅಂದ್ರೆ ಮುಂದಕ್ಕೆ ಬೀಳ ಚಾನ್ಸಸ್ ಜಾಸ್ತಿ ಅಂತ ಪೇಷಂಟ್ ಐಡೆಂಟಿಫೈ ಆದ್ರೆ ಅವ್ರಗಳಿಗೆ ಕೆಲವು ಎಕ್ಸಸೈಸ್ ಹೇಳ್ಕೊಡುತ್ತೆ, ಆಹಾರ ಪದ್ಧತಿ ಹೇಳ್ಕೊಡುತ್ತೆ. ಸೊ ಈ ಕಾಂಪ್ರಿಹೆನ್ಸಿವ್ ಜಿರಿಯಾಟ್ರಿಕ್ ಅಸೆಸ್ಮೆಂಟ್ ಇದು ನಮ್ಮಲ್ಲಿ ಡೈಲಿ ನಡೆಯುತ್ತೆ. ಸೊ ನಮ್ದು ಸೆಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ನಾವು 5 to 6 ಸ್ಟಾಫ್ ಮೆಂಬರ್ಸ್ ಇದ್ದೀವಿ. ಅಲ್ದೇ ನಮ್ಮಲ್ಲಿ MD ಜಿರಿಯಾಟ್ರಿಕ್ಸ್ ಕೂಡ ಇದೆ, ಅಂದ್ರೆ ಇದು MBBS ಆದ್ಮೇಲೆ ಹೇಗೆ ಮಾಸ್ಟರ್ ಡಿಗ್ರಿ ಮಾಡ್ತೀವಲ್ಲ, ಹಾಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಮಾಸ್ಟರ್ ಡಿಗ್ರಿ ಕೂಡ ಇದೆ. ಈಗ 2 ಬ್ಯಾಚ್ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅಲ್ದೇ ತುಂಬಾ ಸಂಶೋಧನೆಗಳು ಕೂಡ ನಡೀತಾ ಇದೆ, PhDs ಮಾಡ್ತಾ ಇದ್ದೀವಿ. ಸೊ ಜಿರಿಯಾಟ್ರಿಕ್ಸ್ ಅನ್ನ ಸೆಪರೇಟ್ ವಿಭಾಗ ಇದೆ. ಬಹುಶಃ ಜನಗಳಿಗೆ ಅದರದ್ದು ಅವೇರ್ನೆಸ್ ಆಗಬೇಕು, ಸಾಕಷ್ಟು ಜನ ಗೊತ್ತಿದೆ. ಸೊ ಇದರದ್ದು ಸದುಪಯೋಗ ಎಲ್ಲರೂ ಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಮೈಸೂರು ಹೆಲ್ದಿ ಸಿಟಿ ಪ್ಲಸ್ ಎಲ್ಡರ್ಲಿ ಫ್ರೆಂಡ್ಲಿ ಸಿಟಿ ಆಗೋದು ಖಂಡಿತ.
1: ಎಸ್ ಮೇಡಮ್, ಎಸ್ ಮೇಡಮ್, ಖಂಡಿತ. ವಯೋವೃದ್ಧರು ಸಾಮಾನ್ಯ ಫಿಸಿಷಿಯನ್ ಜೊತೆ ತೋರಿಸ್ಕೊಳ್ತಾ ಇರ್ತಾರೆ, ಆದರೆ ವಿಶೇಷವಾಗಿ ಅದಕ್ಕೆ ತಜ್ಞತೆಯನ್ನು ಪಡ್ಕೊಂಡು ಅಥವಾ ಅನುಭವಗಳನ್ನು ಪಡ್ಕೊಂಡು ವಯೋವೃದ್ಧರಿಗೆ ಬರುವಂತಹ ತೊಂದರೆಗಳೇನಿದೆ ಅದಕ್ಕೆ ಪೂರಕವಾದ ಒಂದು ವಾತಾವರಣದ ಜೊತೆ, ಒಂದು ಆಪ್ತ ಸಮಾಲೋಚನೆಯ ಜೊತೆ ಉತ್ತಮವಾದ ಚಿಕಿತ್ಸೆಯನ್ನು ತಮ್ಮ ವಯೋವೃದ್ಧರ ವಿಭಾಗದಲ್ಲಿ ಸಿಗ್ತಾ ಇದೆ, ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ.
0: ಅಲ್ಲಿ ನಮ್ಮದ್ರಲ್ಲಿ ಹೋಮ್ ಕೇರ್ ಕೂಡ ಇದೆ, ಈಗ ತುಂಬಾ ಜನ ಬರಕ್ ಆಗದೇ ಇರೋರಿಗೆ ಹೋಮ್ ಕೇರ್ ಫೆಸಿಲಿಟಿ ಕೂಡ ಇದೆ.
1: ಅಲ್ಲೇ ಹೋಗಿ ಕೊನೆಯದಾಗಿ ನಮ್ಮ ಕೇಳುವರಿಗೆ ಟೇಕ್ ಹೋಮ್ ಮೆಸೇಜ್ ಅಂತ ಕೊಡೋದಾದ್ರೆ ಅದು ಕುಟುಂಬದ ಸದಸ್ಯರಿಗಿರ್ಬೋದು, ವೃದ್ಧರಿಗಿರ್ಬೋದು.
0: ಟೇಕ್ ಹೋಮ್ ಮೆಸೇಜ್ ನಂದು ಒಂದೇ, ನಿಮ್ದು ಲೈಫ್ ಸ್ಟೈಲ್, ಫುಡ್, ಮೆಂಟಲ್ ಹೆಲ್ತ್. ಸೊ ದಯವಿಟ್ಟು ನೀವು ನಿಮ್ ತಟ್ಟೆಯಲ್ಲಿ ಏನಿರತ್ತೆ, ತಿನ್ನಕ್ಕೂ ಮುಂಚೆ ನಾನು ಬಾಯಿಗೆ ಏನ್ ಹಾಕೋತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಒಂದ್ 2 seconds ಪಾಸ್ ಕೊಟ್ಬಿಟ್ಟು ತಗೊಳ್ಳೋಣ. ಸೊ ಆದಷ್ಟು ಹೋಮ್ ಮೇಡ್ ಫುಡ್, ನಾ ಮುಂಚೆ ಹೇಳ್ದಂಗೆ ಫೈಬರ್ ಫಸ್ಟ್, ಪ್ರೋಟೀನ್, ಫ್ಯಾಟ್, ಲಾಸ್ಟಿಕ್ ಕಾರ್ಬೋಹೈಡ್ರೇಟ್, ಇದು ಉಲ್ಟಾ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಆಗಿದೆ, ಸಾಕಷ್ಟು ಡೇಟಾ ಇದೆ, ನಾ ಬೇಕಿದ್ರೆ ನಿಮಗೆ ಶೇರ್ ಮಾಡ್ತೀನಿ. ಇದನ್ನ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಎಲ್ಲರಿಗೂ ತುಂಬಾ ಕಾಯಿಲೆಗಳು ಇದರಿಂದ ರಿವರ್ಸ್ ಆಗಿದೆ. ಸೊ ಫಸ್ಟ್ ನಮ್ಮ ಫುಡ್, ನೆಕ್ಸ್ಟ್ ಎಕ್ಸಸ್, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ಗೆ ದಯವಿಟ್ಟು 1/2 ಗಂಟೆ ನಮ್ಮ ಬಾಡಿಗೆ ಅಂತ ಒಂದು ಎಕ್ಸಸೈಸ್ ಮಾಡಬೇಕು. ಇದರಿಂದ ಅಗೇನ್ ತುಂಬಾ ರಿಸರ್ಚ್ ತೋರಿಸಿದೆ, ತುಂಬಾ ಕಾಯಿಲೆಗಳು ಗುಣ ಆಗುತ್ತೆ, ಆಮೇಲೆ ತುಂಬಾ ಕಾಯಿಲೆಗಳು ಬರೋದಿಲ್ಲ. ವೆಯ್ಟ್ ಲಾಸ್, ಇಟ್ ಇಸ್ ನಾಟ್ ಅಬೌಟ್ ಲುಕ್ಸ್, ಚೆನ್ನಾಗಿ ಕಾಣಿಸಕ್ಕೆ ವೆಯ್ಟ್ ಲಾಸ್ ಅಲ್ಲ, ಚೆನ್ನಾಗಿ ಫೀಲ್ ಆಗಕ್ಕೆ ವೆಯ್ಟ್ ಲಾಸ್. ಸೊ ಒಂದು ಸರಿಯಾದ ಒಂದು ವೆಯ್ಟ್ ಮೈಂಟೈನ್ ಮಾಡೋದ್ರಿಂದ ನಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ನಮ್ ಇಂಡೈರೆಕ್ಟ್ಲಿ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗುತ್ತೆ. ಸೊ ಆ ವೆಯ್ಟ್ನ ನಾವು ಮೈಂಟೈನ್ ಮಾಡ್ಬೇಕಂದ್ರೆ ನಮ್ದು ಆಹಾರ ಮತ್ತೆ ವ್ಯಾಯಾಮ. ಸೊ ಫಿಸಿಕಲ್ ಎಕ್ಸಸೈಸ್ ಒಂದು. ನೆಕ್ಸ್ಟ್ ಮೆಂಟಲ್ ಹೆಲ್ತ್ಗೆ ದಯವಿಟ್ಟು, ಚಿಕ್ಕ ಮಕ್ಕಳು ಯಾಕೆ ಮೆಡಿಟೇಷನ್ ಮಾಡಕ್ಕೆ ಅವ್ರಿಗೇನು ವಯಸ್ಸಾಗಿಲ್ಲ, ಅವ್ರಿಗೆ ಯಾಕೆ ಸನ್ಯಾಸಿ ತರ ಲೈಫು ಅಲ್ಲ, ಮೆಡಿಟೇಷನ್ ಅಂದ್ರೆ ಸನ್ಯಾಸಿ ಲೈಫ್ ಅಲ್ಲ. ಮೆಡಿಟೇಷನ್ ಅಂದ್ರೆ ನಮ್ಮ ಆಲೋಚನೆಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು. ಎಷ್ಟು ನಾವು ಜಾಸ್ತಿ ಯೋಚಿಸ್ತೀವಲ್ಲ ಅಷ್ಟು ನಮ್ಮಲ್ಲಿ ಬ್ಯಾಡ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಬ್ಯಾಡ್ ಹಾರ್ಮೋನ್ಸ್ ಜಾಸ್ತಿ ಆಯ್ತು ಅಂದ್ರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಸೊ ನಾವು ಎಷ್ಟು ನಮ್ದು ಆಲೋಚನೆಗಳು, ಚಿಂತನೆ, ಚಿಂತೆಗಳನ್ನ ಎಷ್ಟು ನಾವು ಎಲ್ಲಿ ಬೇಕು ಎಷ್ಟು ಯೋಚಿಸ್ಕೊಂಡು ಆರಾಮಾಗಿರೋದನ್ನ ಕಲಿತೀವಲ್ಲ. ಮೆಂಟಲ್ ಹೆಲ್ತ್ಗೆ ಮೆಡಿಟೇಷನ್, ದಯವಿಟ್ಟು ಮೆಡಿಟೇಷನ್ನ ಯಂಗ್ಸ್ಟರ್ಸ್ ಇಂದನೇ ನಾವು ಪ್ರೊಪೊಗೇಟ್ ಮಾಡಬೇಕು. ಸೊ ಅದು ಆಮೇಲೆ ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು ಅನ್ನೋದಿದ್ರೆ ಆಕ್ಟಿವಿಟಿ, ಏನಾದ್ರು ಒಂದು ಹೊಸದ್ ಕಲಿತಾ ಇರಬೇಕು. ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಇಲ್ಲ ಕತೆ, ಒಂದು ಬುಕ್ಕು, ಕತೆ ಪುಸ್ತಕಗಳಿಗಿಂತ ಆದಷ್ಟು ನಾನ್ ಫಿಕ್ಷನ್ ಓದೋದಿದೆಯಲ್ಲ, ಇಟ್ ಇಸ್ ಅಗೈನ್ ಪ್ರೂವನ್ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ರೀಡ್ ಅ ಲಾಟ್. ಸೊ ನಾವು ಓದಿ ಎಷ್ಟು ಹೊಸದಾಗಿ ನಾವು ಜ್ಞಾನ ಪಡ್ಕೋತೀವಲ್ಲ ಅಷ್ಟು ನಮ್ದು ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಇಷ್ಟನ್ನ ಎಲ್ಲರೂ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ವಿಲ್ ಆಲ್ ಲಿವ್ ಲಾಂಗರ್ ಹೆಲ್ದಿಯರ್. ಲಿವ್ ಲಾಂಗ್ಗಿಂತ ಲಿವ್ ಆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ಜಪಾನ್ ಒಕಿನವಾ ಅಂತ ಒಂದ್ ಪ್ಲೇಸ್ ಇದೆ, ಅಲ್ಲಿ ಎಲ್ಲರೂ 100 ವರ್ಷದ ಮೇಲೆ ಇರೋದು. ಅವ್ರ ಮೇಲೆ ಒಂದು ಸೈಂಟಿಸ್ಟ್ ಹೋಗಿ ಸಂಶೋಧನೆ ಮಾಡಿದ್ದಾರೆ, ಯಾಕೆ ಅವ್ರ ಏನ್ ಸ್ಪೆಷಾಲಿಟಿ ಅಂದ್ರೆ, ನಾನು ಹೇಳಿದ್ದೆಲ್ಲ ಫುಡ್, ಅವರು ಫೂಟನ ತುಂಬಾ ಕ್ರಮಬದ್ಧವಾಗಿ ತಗೋತಾರೆ, ಫಿಸಿಕಲ್ ಆಕ್ಟಿವಿಟಿ ಕಲಿತಾರೆ, ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ಮಾಡ್ತಾರೆ. ಸೊ ಈ ಇದನ್ನ ನಾವು ಫಾಲೋ ಮಾಡಿಬಿಟ್ರೆ ಖಂಡಿತವಾಗ್ಲೂ ಮೈಸೂರು, ಕರ್ನಾಟಕ, ಇಂಡಿಯಾ, ನಾವು ಕೂಡ ಜಪಾನ್ ಲೆವೆಲ್ಗೆ ರೀಚ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ.
1: ಎಸ್ ಖಂಡಿತ ಮೇಡಮ್, ಖಂಡಿತ. ಬಹಳ ಎರಡು ಇಂಪಾರ್ಟೆಂಟ್, ನಾನು ಆಗ್ಲೇ ಹೇಳ್ದಂಗೆ ಊಟ ಬಲ್ಲ ಅವನಿಗೆ ರೋಗವಿಲ್ಲ ಅನ್ನೋದು ಕುರಿತಂತೆ ನೀವು ಊಟ ಏನ್ ಇರಬೇಕು, ಮೆನ್ಯೂ ಏನಿರಬೇಕು, ಅದರ ಒಂದು ಪ್ರಿಯಾರಿಟಿ ಹೇಗಿರ್ಬೇಕು ಅನ್ನೋದನ್ನ ಹೇಳಿದ್ರಿ. ಹಾಗೆ ಧ್ಯಾನ ಹೇಳಿದ್ರಿ, ಬಹುಶಃ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದಾಗ ಧ್ಯಾನವನ್ನ ಮಾಡೋದ್ರ ಮೂಲಕ ಈ ಮಾತುಗಳನ್ನ ಏನ ಆಡ್ಬೇಕು, ಹೇಗೆ ಹೇಳಬೇಕು, ಅದನ್ನು ಕೂಡ ಒಂದು ಏಕಾಗ್ರತೆ ಬರುತ್ತೆ, ಒಂದು ಕಾನ್ಶಿಯಸ್ ಬರುತ್ತೆ. ಸೊ ಬಹುಶಃ ಈ ಆಹಾರ ಮತ್ತು ಧ್ಯಾನ ಇವೆರಡನ್ನ ಅಳವಡಿಸ್ಕೊಂಡ್ರೆ ಬಹುಶಃ ಒಂದು ನೆಮ್ಮದಿಯಾಗಿ, ಸಂತೋಷವಾಗಿ, ಆನಂದವಾಗಿ ಇರಬಹುದು. ಸೊ ಈ ಒಂದು ಕುಟುಂಬ ಮತ್ತೆ ನಮ್ಮ ಕುಟುಂಬದ ಹಿರಿಯರ ಜೊತೆ, ಸೊ ಇವತ್ತು ನಾವೇನು ಮಾತಾಡ್ತಾ ಇದ್ವಿ ವಯೋವೃದ್ಧರ ಜೊತೆ ಸಂತೋಷವಾಗಿ ಕಾಲ ಕಳಿಬೇಕು ಅಂದ್ರೆ ಬಹುಶಃ ಇವೆಲ್ಲವನ್ನ ಅಳವಡಿಸ್ಕೊಂಡ್ಬಿಟ್ರೆ ಅದು ನಮ್ಮ ಸುಂದರವಾದ ಭಾರತ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೂ ಕೂಡ ಅನ್ಸುತ್ತೆ. ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ, ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ, ವೃದ್ಧರ ಆರೋಗ್ಯ ಮತ್ತು ಅವರ ಆರೈಕೆ ಕುರಿತು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು JSS ವೈದ್ಯಕೀಯ ಕಾಲೇಜಿನ ವಯೋವೃದ್ಧರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲ್ಪಾ ಅವರೇ ಬೀಳ್ರವರು. ಇದು ಇವತ್ತಿನ ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.
3: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ವೃದ್ಧರ ಆರೋಗ್ಯ ಮತ್ತು ಆರೈಕೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲ್ಪಾ ಅವರೇ ಬೀಳ್ರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭ ದಿನ.

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳಗುರಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿ ಆಗಸ್ಟ್ ತಿಂಗಳ 29ನೇ ತಾರೀಕು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳುಬಾ ಬೆಳಗ್ಗೆ, 6:15 ನಾದನಮನ, 6:25 ವಚನವಾಹಿನಿ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ಚಿಂತನಧಾರೆ ಹಾಗೂ 7:00 ವಿಶೇಷ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಲಿದ್ದೀರಿ. ಪ್ರಿಯ ಕೆಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮದ ವಿಷಯ ಪ್ರಾಮಾಣಿಕತೆಯ ಫಲ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಶಾಂಘಾಯ್ ಪಟ್ಟಣದ ಹತ್ತಿರದ ಹಳ್ಳಿಲಿ ಇಬ್ರು ತರುಣರಿದ್ರು. ಒಬ್ಬನ ಹೆಸರು ಜಿಯಾ, ಮತ್ತೊಬ್ಬ ಲಿ. ಇಬ್ರು ಸೋಮಾರಿಗಳು. ಸರಿಯಾಗಿ ಓದದೆ, ಶಾಲೆ ಶಿಕ್ಷಣವನ್ನೂ ಪೂರೈಸದೆ ಅಲ್ಲಲ್ಲಿ ಓಡಾಡ್ಕೊಂಡಿದ್ದವರು. ಯಾವ ಜ್ಞಾನ ಕೌಶಲ್ಯಗಳನ್ನ ಪಡೆಯದೆ ಉಳಿದಿದ್ದ ಇವರಿಗೆ ಯಾರು ಕೆಲಸ ಕೊಡ್ತಾರೆ? ಹಾಗೆಯೇ ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಊಟಕ್ಕೆ ದಂಡವಾಗಿ ಬೆಳೆದ್ರು. ಒಂದಿನ ಇಬ್ಬರ ಮನೆಯ ಪಾಲಕರು ಇವರನ್ನ ಮನೆಯಿಂದ ಹೊರಗೆ ಹಾಕಿ, ನೀವೇನಾದರೂ ಕಲ್ತು ಕೆಲಸ ಹುಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ರು. ಇಬ್ರು ಊರೆಲ್ಲ ತಿರುಗಿದ್ರು, ಕೆಲಸ ಸಿಗ್ಲಿಲ್ಲ. ಇವರ ಮಹಿಮೆ ಗೊತ್ತಿದ್ರಿಂದ ಯಾರೂ ಇವರನ್ನ ಹತ್ರಕ್ಕೂ ಸುಳಿಯೋಕ್ ಬಿಡ್ಲಿಲ್ಲ. ಪಕ್ಕದ ಊರುಗಳಿಗೆ ಹೋದ್ರೂ ಕೆಲಸ ದೊರಕಲಿಲ್ಲ. 3 ದಿನ ಊಟ ದೊರೆಯದೆ ಕಂಗಾಲಾಗಿ ಹೋದ್ರು. ಈ ದಿನ ಊಟ ಸಿಗದಿದ್ರೆ ಪ್ರಾಣವೇ ಹೋಗಿಬಿಡುತ್ತದೆ ಅನ್ನಿಸ್ತಿತ್ತು. ಇಬ್ರು ಹಸಿವಿನಿಂದ ತೂರಾಡುತ್ತಾ ಮತ್ತೊಂದು ಗ್ರಾಮಕ್ಕೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಬೌದ್ಧ ದೇವಸ್ಥಾನ ಕಂಡಿತು. ಅಲ್ಲಿ ತುಂಬಾ ಜನ ಓಡಾಡ್ತಾ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಆ ದಿಕ್ಕಿನಿಂದ ಘಮಘಮಿಸುವ ಆಹಾರದ ಪರಿಮಳ ಸೂಸಿ ಬರ್ತಾ ಇತ್ತು. ಜಿಯಾ ಮತ್ತು ಲೀ ಇವರಿಬ್ಬರ ಬಾಯಲ್ಲೂ

ನೀರುರ್ತು. ಹಸಿವು 10 ಪಟ್ಟು ಹೆಚ್ಚಾಯ್ತು. ಲೀ ಹೇಳ್ದ, ಜಿಯಾ, ಆ ದೇವಸ್ಥಾನಕ್ಕೆ ಹೋಗಿ ನಮ್ಗೆ ತುಂಬಾ ಹಸುವಾಗಿದೆ, ಊಟ ನೀಡಿ ಅಂತ ಕೇಳೋಣ್ವಾ. ಅವರು ಸಾಮಾನ್ಯವಾಗಿ ಕರುಣೆಯುಳ್ಳವರಾಗಿರ್ತಾರೆ, ಊಟ ಸಿಕ್ಕಿದ್ರು ಸಿಕ್ಬಹುದು. ಆಗ ಜಿಯಾ ಹೇಳ್ತಾನೆ, ಹಾಗೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಅವರು ಕೊಡ್ದಿದ್ರೆ ನಾವು ಬಲ ಪ್ರಯೋಗ ಮಾಡಿ ಆದ್ರೂ ಊಟ ಮಾಡ್ಲೇಬೇಕಾಗುತ್ತೆ ಅಂದ. ಅದಕ್ಕೆ ಲೀ ಅಸಮ್ಮತಿ ಸೂಚಿಸಿ, ಮೂರ್ಖ, ನಿನಗೆ ಗೊತ್ತಿಲ್ವಾ, ಈ ಸನ್ಯಾಸಿಗಳೆಲ್ಲ ಶಾವೋಲಿನ್ ಪಂಥಕ್ಕೆ ಸೇರಿದವರು, ಯುದ್ಧವಿದ್ಯೆಯಲ್ಲಿ ಪರಿಣಿತರು. ನಾವೇನಾದ್ರೂ ಅವ್ರ ಮೇಲೆ ಏರು ಹೋದ್ರೆ ನಾವು ಬದುಕಿದ್ದರ ಗುರುತು ಕೂಡ ಉಳಿಯೋದಿಲ್ಲ ಅಂತ ಹೇಳ್ದ. ಒಂದ್ ಕ್ಷಣ ಯೋಚಿಸಿ ಜಿಯಾ ಹೇಳ್ದ, ನನ್ಗೊಂದು ಹೊಸ ಆಲೋಚನೆ ಬಂದಿದೆ. ನಾವಿಬ್ರು ಬುದ್ಧದೇವನ ಅತ್ಯಂತ ಶ್ರದ್ಧಾಳುಗಳು ಅಂತ ಹೇಳ್ಕೊಳ್ಳೋಣ, ಆಗ ಅವರು ಊಟ ನೀಡಿಯೇ ನೀಡ್ತಾರೆ. ಆದ್ರೆ ಲೀ ಹೇಳ್ದ, ಸುಳ್ಳು ಹೇಳೋದ್ ಬೇಡ, ಅದು ಧಾರ್ಮಿಕ ಜನರ ಮುಂದೆ. ಯಾಕಂದ್ರೆ ನಾವು ಧಾರ್ಮಿಕರು ಅಲ್ಲ, ಬುದ್ಧನ ಶಿಷ್ಯರು ಅಲ್ಲ. ಅದು ನಿನ್ ಹಣೆ ಬರಹ, ಏನಾದ್ರೂ ಹೇಳ್ಕೋ. ನಾನ್ ಮಾತ್ರ ಬುದ್ಧನ ಶಿಷ್ಯನೆಂದು ಹೇಳಿ ಒಳ್ಳೆಯ ಊಟ ಗಿಟ್ಟಿಸ್ಕೊಳ್ತೇನೆ ಎಂದ ಜಿಯ. ಇಬ್ರು ಹೋಗಿ ದೇವಸ್ಥಾನದ ಬಾಗಿಲು ತಟ್ಟಿದ್ರು. ಅಲ್ಲಿಯ ಗುರು ಬಂದು ಬಾಗಿಲು ತೆರೆದು, ಏನ್ ಬೇಕಿತ್ತು ಅಂತ ಕೇಳ್ದ. ತಕ್ಷಣ ಜಿಯ, ಕೃಪಾಮಯವಾದ ಬುದ್ಧ ನಿಮ್ಮನ್ನ ಸದಾ ಕಾಪಾಡ್ಲಿ. ನಾನು ನಮ್ಮ ಬೌದ್ಧ ದೇವಾಲಯದ ಶಾವೋಲಿನ್ ಪರಂಪರೆಯ ಎಲ್ಲ ಭಿಕ್ಷುಗಳ ಪ್ರಣಾಮಗಳನ್ನು ಹೊತ್ತು ತಂದಿದ್ದೇನೆ. ನಾನು ಕೂಡ ತಮ್ಮ ಹಾಗೆಯೇ ಬುದ್ಧನ ಕೃಪಾಛತ್ರದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವ ಸೇವಕ ಎಂದು ವಿನೀತವಾಗಿ ನುಡಿದ. ಆಗ ಗುರುಗಳು ಲೀಯತ್ತ ತಿರುಗಿ, ಮತ್ತೆ ನೀನು ನಮ್ಮ ಪರಂಪರೆಯವನೇ ಅಂತ ಕೇಳಿದ್ರು. ಲೀ ಹೇಳ್ದ, ಇಲ್ಲ, ನಾನೇನು ಧಾರ್ಮಿಕನಲ್ಲ, ನನಗೆ ತುಂಬಾ ಹಸುವಾಗಿತ್ತು, ಊಟ ದೊರಕುತ್ತೇನೋ ಅಂತ ಇಲ್ಲಿಗೆ ಬಂದೆ. ಗುರು ಗಂಭೀರವಾಗಿ ಹೇಳ್ದ, ಆಯ್ತು, ಇಬ್ರು ಒಳಗ್ ಬನ್ನಿ. ನಂತರ ಲೀಯತ್ತ ತಿರುಗಿ, ನೋಡಪ್ಪ, ನೀನು ಹೀಗೆ ಸೀದಾ ಹೋದ್ರೆ ಅಡುಗೆ ಮನೆ ಸಿಗುತ್ತೆ, ಅಲ್ಲಿ ನಮ್ಮ ಹುಡುಗರು ನಿನಗೆ ಬೇಕಾದ್ದನ್ನ ಬೇಕಾದಷ್ಟು ನೀಡ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡು ಅಂದ್ರು. ಆಮೇಲೆ ಜಿಯಾನನ್ನ ನೋಡಿ, ಸಹೋದರ, ನೀವು ನಮ್ಮ ಹಾಗೆ ಬುದ್ಧನ ಶಿಷ್ಯರಲ್ವೇ, ನಿನಗೆ ಗೊತ್ತಿರಬೇಕಲ್ಲ, ಇಂದು ಉಪವಾಸದ ದಿನ, ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ತಾವು ದಯವಿಟ್ಟು ಬನ್ನಿ ಅಂತ ಹೇಳಿ ಅವನನ್ನ ಕರೆದುಕೊಂಡು ಹೊರಟರು. ಜಿಯಾನ ಕಣ್ಣುಗಳು ಬೆಳ್ಳಗಾದ್ವು. ಬಂಧುಗಳೇ, ಇದು ತಾವು ಪರಂಪರೆಯ ಸುಂದರ ಕತೆ. ಪ್ರಾಮಾಣಿಕತೆಯ ಫಲ ಯಾವಾಗ್ಲೂ ದೊಡ್ಡದು, ಕೆಲವೊಮ್ಮೆ ಅಪ್ರಾಮಾಣಿಕತೆ ಜಯ ಪಡೆದ ಹಾಗೆ ತೋರುತ್ತೆ, ಅದು ಶಾಶ್ವತವಾದುದಲ್ಲ. ಅಪ್ರಾಮಾಣಿಕತೆಯ ಪ್ರತಿಫಲ ಯಾವಾಗ ಯಾವ ರೀತಿ ಬಡಿದೀತು ಎಂಬುದನ್ನ ಹೇಳೋಕೆ ಅಸಾಧ್ಯ. ಅಧಿಕಾರದ ಅಮಲು ನೆತ್ತಿಗೇರಿ ಕುಳಿತಾಗ ಅವರ ನಡೆಯನ್ನು ನೋಡಿ ಪ್ರಾಮಾಣಿಕತೆಗೆ ಬೆಲೆಯಿಲ್ಲ ಅಂತ ಕೆಲಕಾಲ ಅನ್ಸೋದುಂಟು. ಆದ್ರೆ ಅವರು ಮುಂದೆ ಕುಸಿದು ಕಂಗೆಟ್ಟು ಕುಳಿತಾಗ ಇದು ಅಂದಿನ ಅಪ್ರಾಮಾಣಿಕತೆಗೆ ದೊರೆತ ಫಲ ಎಂಬುದು ನೆನಪಾಗಬೇಕು. ಇದು ಎಲ್ಲ ಧರ್ಮಗಳಲ್ಲಿ ನಂಬಿಕೆಗಳಲ್ಲಿ ಕಂಡುಬರುವ ಮೂಲತತ್ವವಾಗಿರುತ್ತೆ. ಪ್ರಾಮಾಣಿಕತೆಯೋ ಅಪ್ರಾಮಾಣಿಕತೆಯೋ ನಿಮ್ಮ ಆಯ್ಕೆಗೆ ಬಿಟ್ಟದ್ದು.

0: ಪ್ರಿಯ ಕೆಳಗರೆ, ಇದುವರೆಗೂ ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕತೆಯ ಫಲ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾ ಬೆಳಗ್ಗೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಪಡಿಸಿದವರು ಶ್ರೀಮತಿ ಎಂ ಕನ್ಯಾಕುಮಾರಿರವರು.
1: ಕೇಳ್ತಾ ಇದ್ದೀರಾ ಜಿಎಚ್ಎಸ್ ರೇಡಿಯೋ 91.2 FM ಕಂಪನಾಂಗದಲ್ಲಿ ಮೈಸೂರಿನಿಂದ.

0: ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿ ಅವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
2: ಶರಣು ಶರಣಾರ್ಥಿ, ವ್ಯಕ್ತಿಯ ಮನಸ್ಸು ಬಹಳಷ್ಟು ಏಕಾಗ್ರ ಆಗಿದ್ದಾಗ ಮಾತ್ರ ಅವನು ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸನ್ನ ಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಏಕಾಗ್ರತೆ ಇಲ್ಲ ಅಂದ್ರೆ ನಮ್ಮ ಮನಸ್ಸೇ ನಮ್ಮನ್ನ ಕಾಡಿಸ್ತಾ ಇರ್ತದೆ. ಹಾಗಿದ್ರೆ ಮನಸ್ಸು ನಮ್ಮನ್ನ ಕಾಡಬಾರ್ದು ಅಂದ್ರೆ ನಾವು ಮನಸ್ಸನ್ನ ಚಂಚಲ ಆಗ್ಲಿಕ್ಕೆ ಬಿಡಬಾರ್ದು. ಮನಸ್ಸಿನ ಚಂಚಲತೆಯನ್ನ ಸಮಾಪ್ತಿ ಮಾಡಿದಾಗ ಮಾತ್ರ ಶಿವ ಧ್ಯಾನದಲ್ಲಿ ನಾವು ತಲ್ಲೀನ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ನಾವು ಕೇವಲ ಭ್ರಾಂತಿ ಯೋಗಿಗಳು ಆಗ್ತೇವೆ ಅನ್ನೋ ಸುಂದರವಾದ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಚಿತ್ತ ಶುದ್ಧ ಇಲ್ಲದವರಲ್ಲಿ ಮನಸಂಚಲನಿಲ್ಲದು, ಮನಸಂಚಲನಿಲ್ಲದವರಲ್ಲಿ ಶಿವ ಧ್ಯಾನ ಕರಿಗೊಳ್ಳದು, ಶಿವ ಧ್ಯಾನ ಕರಿಗೊಳ್ಳದವರಲ್ಲಿ ಮಾತು ಸಟೆ. ಗುಹೇಶ್ವರನನ್ನ ಅರಿಯದವರ ಭ್ರಾಂತಿ ಯೋಗಿಗಳ ಮನ ಬೇತಾಳನಂತೆ ಕಾಡುವುದು. ಅಂದ್ರೆ ನಮ್ಮ ಚಿತ್ತ ಶುದ್ಧ ಇಲ್ಲ ಅಂದ್ರೆ ಮನಸ್ಸು ಸದಾ ಕಾಲಕ್ಕೂ ಚಂಚಲ ಆಗ್ತಾ ಇರ್ತದೆ. ಯಾರ ಮನಸ್ಸು ಶುದ್ಧವಾಗಿಲ್ವೋ ಅವರ ಮನಸ್ಸಿನ ಚಂಚಲತೆ ಎಂದೂ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಚಂಚಲ ಆಗಬಾರ್ದು ಅಂದ್ರೆ ಮೊದಲು ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ವರ್ತಮಾನ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಮಾತನ್ನ ಹೇಳ್ತಾರೆ, ನನ್ನ ಮನಸ್ಸು ಬಹಳ ಚಂಚಲ, ನನಗೆ ನನ್ನ ಮನಸ್ಸನ್ನ ಏಕಾಗ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಮನಸ್ಸನ್ನ ಏಕಾಗ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಮನಸ್ಸು ಶುದ್ಧ ಇಲ್ಲ. ಎಲ್ಲಿ ಮನಸ್ಸಿನಲ್ಲಿ ಶುದ್ಧ ವಿಚಾರಗಳು ನಡೀತಾ ಇರ್ತದೋ ಅಲ್ಲಿ ಮನಸ್ಸು ಶಾಂತವಾಗಿರ್ತದೆ. ಯಾವ ಮನಸ್ಸಿನಲ್ಲಿ ಶುದ್ಧ ವಿಚಾರಗಳು ನಡೀತಾ ಇರ್ತದೋ ಆ ಮನಸ್ಸಿನ ವಿಚಾರಗಳು ಬಹಳ ನಿಧಾನವಾಗಿ ನಡೀತಾ ಇರ್ತದೆ. ಮತ್ತು ನಮ್ಮ ವಿಚಾರಗಳ ಗತಿ ನಿಧಾನವಾಗಿ ಇರುವ ಕಾರಣ ಅಪಾರ ಶಾಂತಿಯ ಅನುಭವ ಆ ಮನಸ್ಸಿನಲ್ಲಿ ಆಗ್ತಾ ಇರ್ತದೆ. ಇವತ್ತು ಮನಸ್ಸಿನ ಚಂಚಲತೆಗೆ ಕಾರಣ ಏನು ಅಂದ್ರೆ ನಾವು ಅನೇಕರ ಬಗ್ಗೆ ನಕಾರಾತ್ಮಕ ವಿಚಾರಗಳನ್ನ ಮಾಡ್ತೀವಿ. ಅನೇಕರಿಗೆ ಅಶುಭ ಆಗಬೇಕು, ಕೆಟ್ಟದ್ದಾಗಬೇಕು ಅಂತ ಬಾರಿ ಬಾರಿಗೂ ಯೋಚನೆಯನ್ನ ಮಾಡಿದಾಗ, ಯಾರಿಗಾದ್ರೂ ಒಬ್ರಿಗೆ ಕೆಟ್ಟದ್ದಾಗ್ಲಿ ಅನ್ನುವಂತಹ ಒಂದು ಕೆಟ್ಟ ವಿಚಾರ ನನ್ನ ಮನಸ್ಸಿನಲ್ಲಿ ನಡಿಲಿಕ್ಕೆ ಪ್ರಾರಂಭ ಆದ್ರೆ ನಾನು ಮನಸ್ಸಿನ ಶಾಂತಿಯನ್ನ ಕಳ್ಕೊಳ್ತೀನಿ. ಏಕೆಂದ್ರೆ ಮನಸ್ಸಿನಲ್ಲಿ ಶುದ್ಧತೆ ಇಲ್ಲ ಅಂದ್ರೆ ಮನಸ್ಸು ಚಂಚಲ ಆಗ್ತದೆ. ಅಂದ್ರೆ ಅಶುದ್ಧ ವಿಚಾರ ಬಂತು, ಬೇರೆಯವರಿಗೆ ಕೆಟ್ಟದ್ದಾಗಬೇಕು, ಹಾನಿ ಆಗಬೇಕು ಅನ್ನೋ ಒಂದು ಅಶುದ್ಧ ವಿಚಾರ ನನ್ನ ಶಾಂತಿಯಿಂದ ನನ್ನನ್ನು ದೂರ ಮಾಡ್ತದೆ. ಹಾಗಿದ್ರೆ ಅಶುದ್ಧ ವಿಚಾರಗಳಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಸದಾ ಕಾಲಕ್ಕೂ ಶುಭ ವಿಚಾರಗಳನ್ನೇ ನಿರ್ಮಾಣ ಮಾಡುವಂತಹ ಅಭ್ಯಾಸವನ್ನ ಮಾಡಿಕೊಳ್ಬೇಕು. ಇಲ್ಲ ಅಂದ್ರೆ ಮನಸ್ಸಿನ ಚಂಚಲತೆ ನಿಲ್ಲೋದಿಲ್ಲ. ಸದಾ ಮನಸ್ಸು ಚಂಚಲ ಆಗ್ತಾ ಇತ್ತು ಅಂದ್ರೆ ಶಿವ ಧ್ಯಾನದಲ್ಲಿ ನಮಗೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾವು ಶಿವ ಧ್ಯಾನದಲ್ಲಿ ಮನಸ್ಸನ್ನ ಏಕಾಗ್ರ ಮಾಡಬೇಕು ಅಂದ್ರೆ ಮೊದಲು ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು. ಇವತ್ತು ನಮ್ಮನ್ನೇ ನಾವು ನೋಡ್ಕೊಂಡ್ರೆ ನನ್ನ ಮನಸ್ಸು ಶುದ್ಧವಾಗಿದೆನಾ, ಶ್ರೇಷ್ಠ ವಿಚಾರಗಳು ಮಾತ್ರ ನನ್ನ ಮನಸ್ಸಿನಲ್ಲಿ ನಡೀತಾ ಇದೆನಾ ಅಂತ ನೋಡ್ಕೊಂಡ್ರೆ, ಇವತ್ತು ಸಾವಿರಾರು ವಿಚಾರವನ್ನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮಾಡ್ತಾ ಇರುವ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಹೆಚ್ಚು ವಿಚಾರಗಳು ಕೇವಲ ವ್ಯರ್ಥ ವಿಚಾರಗಳು ಮತ್ತು ನಕಾರಾತ್ಮಕ ವಿಚಾರಗಳೇ ಆಗಿದೆ. ಬರೀ ಕಳೆದು ಹೋದ ಘಟನೆಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ವಿಚಾರವನ್ನ ಮಾಡ್ತಾ ಇರ್ತೀವಿ. ಅಂದ್ರೆ ಯಾರೋ ಒಬ್ರು ದುಃಖ ಕೊಟ್ಟಿದ್ರು, ಯಾರೋ ಕಷ್ಟ ಕೊಟ್ಟಿದ್ರು, ಯಾರೋ ನೋವು ಕೊಟ್ಟಿದ್ರು, ಅವ್ರು ಕೊಟ್ಟು 10 ವರ್ಷ ಆಗಿದೆ, 5 ವರ್ಷ ಆಗಿದೆ, ಆದರೆ 10 ವರ್ಷದ ನಂತರವೂ ಕೂಡ ಆ ಮಾತನ್ನ ನಾವು ಮನಸ್ಸಿನಿಂದ ತೆಗೆದುಹಾಕ್ಲಿಕ್ಕೆ ತಯಾರಿಲ್ಲ. ಇವತ್ತಿಗೂ ಅದೇ ಘಟನೆಯ ಮಾತನ್ನ ಬಾರಿ ಬಾರಿಗೂ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ತಾನೆ ಇದ್ದೀವಿ. ಇಂಥವ್ರು ಈ ರೀತಿ ಅಂದಿದ್ರು, ಇಂಥವ್ರು ಈ ರೀತಿ ಅಂದಿದ್ರು, ಆ ಮಾತನ್ನ ನೆನಪು ಮಾಡಿಕೊಂಡ ತಕ್ಷಣ ಮತ್ತೆ ಮನಸ್ಸು ಅಶಾಂತ ಆಗ್ತದೆ. ಅಂದ್ರೆ ಅಶುದ್ಧ ವಿಚಾರವನ್ನ ಪುನಃ ಪುನಃ ನಾವೇ ಮನಸ್ಸಿನಲ್ಲಿ ಹಾಕೊಳ್ತಾ ಇದ್ದೀವಿ. ಒಂದು ಕಡೆ ಅವರು ನಮಗೆ ಕೊಟ್ಟಂತಹ ಕಷ್ಟ, ಅವರು ಮಾಡಿರುವ ಮೋಸದ ವಿಚಾರ, ಹಾಗೆ ಅವರಿಂದ ನಮಗೆ ಸಿಕ್ಕಿರುವಂತಹ ದುಃಖ, ಆ ಮಾತಿನ ವಿಚಾರ ಇವತ್ತಿಗೂ ಮನಸ್ಸಿನಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಅದಕ್ಕೆ ರಿಟರ್ನ್ ಆಗಿ ನಾನು ಅವರಿಗೆ ಕೆಟ್ಟದ್ದನ್ನು ಮಾಡಬೇಕು. ಯಾವಾಗ ಮಾಡಲಿ, ಹೇಗೆ ಮಾಡಲಿ, ಹೇಗಾದರೂ ಮಾಡಿ ಅವ್ರಿಗೆ ಕೆಟ್ಟದ್ದಾಗಬೇಕು ಅನ್ನುವಂತಹ ನಕಾರಾತ್ಮಕ ವಿಚಾರ, ಈ ಎರಡೂ ವಿಚಾರಗಳು ಇವತ್ತು ಹೆಚ್ಚು ಹೆಚ್ಚು ಮನಸ್ಸಿನಲ್ಲಿ ನಡೀತಾ ಇರೋ ಕಾರಣ ನಮ್ಮ ಮನಸ್ಸು ಶಾಂತವಾಗಿ ಇರೋ ಬದಲು ಹೆಚ್ಚು ಅಶಾಂತಿಯ ಅನುಭವವನ್ನ ಮಾಡ್ತಾ ಇದೆ. ಈ ಅಶಾಂತಿಯಲ್ಲಿರುವಂತಹ ಮನಸ್ಸು ನಿರಂತರ ಚಂಚಲತೆಯ ಅನುಭವ ಮಾಡ್ತಾ ಇದೆ. ಅದಕ್ಕೆ ಅನೇಕರು ಹೇಳ್ತಾರೆ, ನನ್ನ ಮನಸ್ಸು ಅನ್ನುವಂಥದ್ದು ಲಗಾಮಿಲ್ಲದ ಕುದುರೆಯಂತೆ, ಅದನ್ನು ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದು ಆ ಕಡೆ ಈ ಕಡೆ ಓಡ್ತಾನೆ ಇರ್ತದೆ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಮನಸ್ಸಿನ ಚಂಚಲತೆ ಉಳ್ಳಂತಹ ವ್ಯಕ್ತಿ ಶಿವಧ್ಯಾನವನ್ನ ಮಾಡಬೇಕು ಅಂತ ಕುತ್ಕೊಂಡ್ರೂ ಕೂಡ ಅವನ ಮನಸ್ಸು ಸದಾಶಿವನಾದಂತಹ ಪರಂಜ್ಯೋತಿ ಪರಮಾತ್ಮನ ಕಡೆ ಏಕಾಗ್ರ ಆಗೋ ಬದಲು ಮತ್ತೆ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತದೆ. ಆದರೆ ಧ್ಯಾನ ಮಾಡುವಂತಹ ಸಮಯದಲ್ಲಿ ನಮ್ಮ ಮನಸ್ಸು ಬಹಳ ಶುದ್ಧವಾಗಿರಬೇಕು. ಯಾಕೆಂದ್ರೆ ಅತೀ ಶುದ್ಧನಾದಂತಹ ಪರಮ ಪವಿತ್ರನಾದಂತಹ ಆ ಸದಾಶಿವನನ್ನು ನಾವು ನೆನಪು ಮಾಡಲಿಕ್ಕೆ ಕುತ್ಕೊಂಡಿದ್ದೀವಿ ಅಂದರೆ ನಮ್ಮ ಮನಸ್ಸು ಅಷ್ಟು ಶುದ್ಧ ಇದ್ದಾಗ ಮಾತ್ರ ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಇರಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ಅಶುದ್ಧ ವಿಚಾರವನ್ನ ಇಟ್ಕೊಂಡು ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಕುತ್ಕೊಂಡ್ರೆ ಸದಾಶಿವನಾದ ಪರಮಾತ್ಮನ ಧ್ಯಾನ ಮನಸ್ಸಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಪರಮಾತ್ಮನ ಕಡೆ ಏಕಾಗ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಅಲ್ಲಮ ಪ್ರಭುಗಳು ಇಲ್ಲಿ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಪರಮಾತ್ಮನ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಶಿವ ಧ್ಯಾನ ಸ್ಟಾರ್ಟ್ ಅಂದ್ರೆ ಪರಮಾತ್ಮ ಶಿವನ ಸ್ವರೂಪನೇ ನಮಗೆ ಕಾಣಿಸ್ಬೇಕು. ಆ ಪರಮಾತ್ಮನ ಮಹಿಮೆಯ ವಿಚಾರಗಳೇ ಮನಸ್ಸಿನಲ್ಲಿ ಬರಬೇಕು. ಆ ಪರಮಾತ್ಮನ ಧ್ಯಾನದಲ್ಲಿ ಸದಾ ಖುಷಿಯಲ್ಲೇ ನಾವು ಸ್ಥಿತ ಆಗ್ಬೇಕು. ಆ ಶಿವನ ಧ್ಯಾನವನ್ನ ಬಿಟ್ಟು ಅಲ್ಲಸಲ್ಲದ ವಿಚಾರಗಳ ಕಡೆ ಮನಸ್ಸು ಹೋಗ್ಲೇಬಾರದು. ಆ ರೀತಿ ಮನಸ್ಸನ್ನ ಏಕಾಗ್ರ ಮಾಡಿ ನಾವು ಕುತ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಪರಮಾತ್ಮ ಶಿವನ ಧ್ಯಾನ ಮಾಡಬೇಕಾದಾಗ ಮನಸ್ಸಿಗೆ ಹೇಳಬೇಕು, ಈಗ ಬೇರೆ ಯಾವ ವಿಚಾರನೂ ಬರಬಾರದು ಅಂತ. ಹೇಗೆ ವ್ಯಕ್ತಿ ಇಡೀ ದಿನ ಕೆಲಸ ಮಾಡಬೇಕಾದ್ರೆ ಕೆಲಸದ ಅನೇಕ ವಿಚಾರಗಳು ಅವನ ಮನಸ್ಸಿನಲ್ಲಿ ನಡೀತಾ ಇರ್ತದೆ, ಅದೇ ವ್ಯಕ್ತಿ ರಾತ್ರಿ ಮಲಗಬೇಕು ಅಂತ ಬೆಡ್ರೂಮಿಗೆ ಹೋದ ತಕ್ಷಣ ಎಲ್ಲಾ ಕೆಲಸದ ವಿಚಾರಗಳಿಗೆ ಅವನು ಸ್ಟಾಪ್ ಅಂತಾನೆ, ಮಲಗಬೇಕು ಅನ್ನೋ ವಿಚಾರಕ್ಕೆ ಸ್ಟಾರ್ಟ್ ಅಂತಾನೆ, ಆಗ ಅವನಿಗೆ ನಿದ್ದೆ ಬರ್ತದೆ. ಉಳಿದ ಇಡೀ ದಿನದ ಕೆಲಸ ಕಾರ್ಯದ ವಿಚಾರ ಮನಸ್ಸಿನಿಂದ ಸ್ಟಾಪ್ ಆಗ್ಬಿಡುತ್ತದೆ. ಹಾಗೆ ಮಲಗುವಂತಹ ಸಂದರ್ಭದಲ್ಲಿ ಹೇಗೆ ಕೆಲಸದ ಕಾರ್ಯದ ವಿಚಾರವನ್ನ ನಾವು ಸ್ಟಾಪ್ ಮಾಡ್ತೀವೋ, ಹಾಗೆ ಶಿವನ ಧ್ಯಾನ ಮಾಡುವಂತಹ ಸಮಯದಲ್ಲೂ ಕೂಡ ನಾವು ಏನ್ ಮಾಡಬೇಕು ಅಂದ್ರೆ ಈ ವ್ಯರ್ಥ ವಿಚಾರ ನಕಾರಾತ್ಮಕ ವಿಚಾರಗಳಿಗೆ ಸ್ಟಾಪ್ ಅನ್ಬೇಕು, ಶಿವ ಧ್ಯಾನಕ್ಕೆ ಸ್ಟಾರ್ಟ್ ಅನ್ನುವಂತಹ ಸಂಕಲ್ಪ ಕೊಟ್ರೆ ಮನಸ್ಸು ಸಂಕಲ್ಪ ಮಾಡುವಂತಹ ಶಕ್ತಿ. ಒಂದು ವೇಳೆ ಪರಮಾತ್ಮ ಶಿವನನ್ನೇ ಅರ್ಥ ಮಾಡಿಕೊಳ್ಳದೆ ಅವನ ಧ್ಯಾನದಲ್ಲಿ ಕುತ್ಕೊಂಡು ಮನಸ್ಸು ಆ ಕಡೆ ಈ ಕಡೆ ಹೋಗುವಂತೆ ನಾವು ನೋಡ್ಕೊಳ್ತಾ ಇದ್ದೀವಿ, ಮನಸ್ಸು ಚಂಚಲ ಆಗ್ಲಿಕ್ಕೆ ನಾವು ಬಿಡ್ತಾ ಇದ್ದೀವಿ ಅಂದ್ರೆ ಆ ಸದಾಶಿವನ ಬಗ್ಗೆ ಹೇಳ್ತಾ ಇರುವಂತಹ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಯೋಗಿಗಳು ಭ್ರಾಂತಿ ಯೋಗಿಗಳು, ಬರೀ ಅವರು ಕನಸನ್ನ ಕಾಣ್ತಿದ್ದಾರೆ ಸ್ವಯಂ ಯೋಗಿ ಅಂತ ಹೇಳಿ, ಅದು ಅವರ ಭ್ರಮೆ ಆಗಿದೆ, ಅದು ಸತ್ಯ ಅಲ್ಲ. ಯಾರು ಈ ರೀತಿ ಭ್ರಾಂತಿ ಯೋಗಿಗಳಾಗಿರ್ತಾರೋ ಅವರ ಮನಸ್ಸು ಬೇತಾಳನಂತೆ ಅವರನ್ನ ಕಾಣಿಸ್ತದೆ. ನಾವು ಒಂದು ವೇಳೆ ಮನಸ್ಸನ್ನ ಚಂಚಲ ಮಾಡ್ಕೊಳ್ತಾ ಶಿವನ ಧ್ಯಾನ ಮಾಡ್ತೀವಿ ಅಂತ ಕುತ್ಕೊಂಡ್ರೆ ನಮ್ಮ ಮನಸ್ಸೇ ನಮ್ಮನ್ನ ಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಬೇತಾಳದಂತೆ. ಬೇತಾಳದಂತೆ ಮನಸ್ಸು ಕಾಡಬಾರದು ಅಂದ್ರೆ ನಾವು ಮನಸ್ಸನ್ನ ಶುದ್ಧವಾಗಿಟ್ಕೊಳ್ಬೇಕು, ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಅಲ್ಲಮ ಪ್ರಭುಗಳು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಚಿತ್ತ ಶುದ್ಧ ಇಲ್ಲದವರಲ್ಲಿ ಮನಸ್ಸಂಚಲನಿಲ್ಲದು, ಮನಸ್ಸಂಚಲನಿಲ್ಲದವರಲ್ಲಿ ಶಿವ ಧ್ಯಾನ ಕರಿಗೊಳ್ಳದು. ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನ ಚಂಚಲತೆ ದೂರ ಆಗೋದಿಲ್ಲ. ಮನಸ್ಸಿನ ಚಂಚಲತೆ ದೂರ ಆಗ್ಲಿಲ್ಲ ಅಂದ್ರೆ ಶಿವ ಧ್ಯಾನ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ. ಆಗ ಮನಸ್ಸು ಕಾಡ್ತದೆ. ಮನಸ್ಸಿನ ಕಾಟದಿಂದ ಮುಕ್ತ ಆಗಬೇಕು, ಅಶಾಂತಿಯಿಂದ ಮುಕ್ತ ಆಗಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.
1: ಅಕಾಲಿಕ ಮಳೆಗೆ

0: ನಮ್ಮ ಬಾನುಲಿ ಕೇಂದ್ರದಿಂದ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ವಿವೇಕ ಚಿತ್ತದಿಂದ ಕಾರ್ಯಸಿದ್ಧಿ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀ ರಮೇಶ್ ರವರು.
1: ಚಿಂತನಧಾರೆ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ವಿವೇಕ ಚಿತ್ತದಿಂದ ಕಾರ್ಯಸಿದ್ಧಿ. ಆತ್ಮೀಯರೇ, ನಮ್ಮ ಭಾರತ ದೇಶ ಹಲವು ಚಾರಿತ್ರಿಕ ಸಾಂಸ್ಕೃತಿಕ ವಿವಿಧ ಪರಂಪರೆಗಳನ್ನು ಹೊಂದಿರುವಂತಹ ದೇಶ. ನಮ್ಮ ಮಹಾಕಾವ್ಯಗಳಾಗಿರಬಹುದು, ಪುರಾಣಗಳಾಗಿರಬಹುದು, ವಿವಿಧ ಆಚರಣೆಗಳಿಗೂ ಒಂದೊಂದು ರೀತಿಯಾದಂತಹ ಮಹತ್ವವನ್ನು ಒಳಗೊಂಡಿದೆ. ಯಾವುದೇ ಒಂದು ಕಾರ್ಯದ ಹಿಂದೆ ಒಂದು ಉದ್ದೇಶ ಖಂಡಿತವಾಗಲು ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಳ್ಳುವಂತಹ, ಅದನ್ನು ಅರ್ಥಕೊಳ್ಳುವಂತಹ, ಅದನ್ನು ಮುಂದೆ ಲೋಕ ರೂಢಿಗೊಳಿಸಿಕೊಳ್ಳುವಂತಹ ಶಕ್ತಿ ನಮ್ಮದಾಗಿರಬೇಕಾಗುತ್ತೆ. ನಾವು ವಾಸ್ತವವಾದಿಗಳಾಗಿ ಬದುಕನ್ನು ನಿಭಾಯಿಸಿದಾಗ ನಮ್ಮ ಬದುಕು ಸಮುದಾಯಕ್ಕೆ ಉತ್ತಮ ಕೊಡುಗೆ ನೀಡಲಿಕ್ಕೆ ಸಾಧ್ಯವಾಗುತ್ತದೆ. ಏಕೆಂದರೆ ಒಂದು ಕೆಲಸವನ್ನು ನಿರಾಯಾಸವಾಗಿ ಮಾಡಿ ಮುಗಿಸಲು ಸಾಧ್ಯತೆ ಇರುವಾಗ ಅನಗತ್ಯ ಶ್ರಮ ವಹಿಸುವುದು ವ್ಯರ್ಥ ಎನ್ನುವ ಲೋಕಮಾನ್ಯವನ್ನು ತಿಳಿಸಿಕೊಡುವಂತಹ ಚಿಂತನ ಬರಹ ಇಲ್ಲಿದೆ. ನಮ್ಮ ಪುರಾಣದ ಒಂದು ಘಟನೆಯನ್ನು ಸ್ಮರಿಸಿದಾಗ, ನಾರದ ಮಹರ್ಷಿಗಳು ಒಮ್ಮೆ ಕೈಲಾಸಕ್ಕೆ ಬಂದರು, ಶಿವ ಪಾರ್ವತಿಯರನ್ನು ಅಭಿವಂದಿಸಿದರು. ಬರುವಾಗ ಅವರು ತಮ್ಮೊಡನೆ ಒಂದು ಅಪರೂಪದ ಮಾವಿನ ಹಣ್ಣನ್ನು ತಂದಿದ್ರು. ಆ ಹಣ್ಣನ್ನು ನೇರವಾಗಿ ಜನ್ಮದಾತೆಯಾದ ಪಾರ್ವತಿಗೆ ಅರ್ಪಿಸಿದರು. ತಾಯಿ, ಇದು ಜ್ಞಾನಫಲ, ಇದನ್ನು ತಿಂದವರು ಜ್ಞಾನವೇ ತಾವಾಗುತ್ತಾರೆ, ಹಾಗಾಗಿ ಇದನ್ನು ತಮಗೆ ಅರ್ಪಿಸುತ್ತೇನೆ ಎಂದರು. ಪಾರ್ವತಿಯು ಆ ಹಣ್ಣನ್ನು ತನ್ನ ಇಬ್ಬರು ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರಿಗೆ ಹಂಚಲು ಮುಂದಾದರು. ಆಗ ನಾರದ ಮಹರ್ಷಿಗಳು, ತಾಯೇ, ಈ ಹಣ್ಣನ್ನು ಒಬ್ಬರು ಮಾತ್ರ ಇಡಿಯಾಗಿ ತಿನ್ನಬೇಕು, ಇದನ್ನು ಹೆಚ್ಚಿ ಹಂಚಲು ಸಾಧ್ಯವಿಲ್ಲ ಎಂದರು. ಆಗ ಇರುವ ಒಂದು ಹಣ್ಣನ್ನು ಯಾರಿಗೆಂದು ಕೊಡುವುದು, ನನಗೆ ಇಬ್ಬರು ಮಕ್ಕಳು ಸರಿ ಸಮಾನ ಎಂದು ಪಾರ್ವತಿಯು ಹೇಳಿದಾಗ ನಾರದರು, ತಾಯಿ, ಒಂದು ಕೆಲಸ ಮಾಡೋಣ, ಇಬ್ಬರ ನಡುವೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋಣ, ಆ ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಈ ಹಣ್ಣು ಬಹುಮಾನವಾಗಿ ದೊರೆಯಲಿ ಎಂದರು. ಪಾರ್ವತಿಯು ಒಪ್ಪಿದಳು, ಗಣೇಶ ಮತ್ತು ಕಾರ್ತಿಕೇಯರು ಒಪ್ಪಿದರು. ಈ ಜಗತ್ತನ್ನು ಯಾರು ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡಿ ಮೊದಲು ಇಲ್ಲಿಗೆ ಬರುತ್ತಾರೋ ಅವರು ಗೆದ್ದಂತೆ ಅವರಿಗೆ ಹಣ್ಣು ಬಹುಮಾನವಾಗಿ ದೊರೆಯುತ್ತದೆ ಎಂದು ಸ್ಪರ್ಧೆಯನ್ನು ವಿವರಿಸಿದರು. ಇದನ್ನು ಕೇಳುತ್ತಿದ್ದಂತೆಯೇ ಕಾರ್ತಿಕೇಯನು ತನ್ನ ನವಿಲನ್ನು ಏರಿ ಹೊರಟೇ ಬಿಟ್ಟ. ಗಣೇಶನು ಯಾವ ಗಡಿಬಿಡಿಯನ್ನು ತೋರಲಿಲ್ಲ, ಸದಾವಕಾಶವಾಗಿ ಕೈ ಮುಗಿಯುತ್ತಾ ತನ್ನ ತಂದೆ ತಾಯಿಯರ ಸುತ್ತ ಮೂರು ಪ್ರದಕ್ಷಿಣೆಗೆ ಬಂದ. ಮಹರ್ಷಿಗಳೇ, ಹಣ್ಣನ್ನು ನನಗೆ ಕೊಡಿ, ನಾನು ಸ್ಪರ್ಧೆಯಲ್ಲಿ ಗೆದ್ದಿದ್ದೇನೆ ಎದ್ದ. ಆಗ ನಾರದ ಮಹರ್ಷಿಗಳು, ಹೇಗೆ ನೀನು ಗೆದ್ದೆ ಎನ್ನುವುದನ್ನು ವಿವರಿಸು ಎಂದರು. ಆಗ ಗಣೇಶನು, ನನ್ನ ತಂದೆ ತಾಯಿಯರು ಜಗತ್ತಿನ ಮಾತೃಪಿತೃಗಳು, ಅವರೇ ಈ ಜಗತ್ತನ್ನು ಸೃಷ್ಟಿಸಿದವರು, ನನಗೆ ನನ್ನ ಹೆತ್ತವರು ಬೇರೆಯಲ್ಲ, ಈ ಜಗತ್ತು ಬೇರೆಯಲ್ಲ, ಹಾಗಾಗಿ ನನ್ನ ಹೆತ್ತವರನ್ನು ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡುವ ಕಾರಣ ನಾನೇ ವಿಜಯಿ ಎಂದು ಪರಿಗಣಿಸಬೇಕು ಎಂದ. ಇದಕ್ಕೆ ನಾರದ ಮಾತ್ರವಲ್ಲ, ಶಿವ ಪಾರ್ವತಿಯವರು ಕೂಡ ತಲೆದೂಗಿದರು. ಗಣೇಶ ಮಾಡಿದ ಉಪಾಯವನ್ನು ಅತ್ಕೆ ಚೇತ್ ಮಧು ವಿಂದೇತ ಕಿಮರ್ಥಂ ಪರ್ವತಂ ರಜೇತ್ ನ್ಯಾಯ ಎಂಬುದಾಗಿ ಹೇಳುತ್ತಾರೆ. ಜೇನುತುಪ್ಪವು ಸಮೀಪದಲ್ಲಿಯೇ ಇದೆ, ದೊರೆಯುವುದಾದರೆ ಪರ್ವತಕ್ಕೆ ಏಕೆ ಹೋಗಬೇಕು ಎನ್ನುವುದು ಈ ಲೋಕಮಾನ್ಯದ ಸರಳ ಅರ್ಥ. ಮನೆಯಲ್ಲಿ ಪಂಚಾಮೃತವನ್ನು ಮಾಡುತ್ತಿದ್ದಾರೆ, ಅದಕ್ಕೆ ಜೇನುತುಪ್ಪ ಬೇಕಾಗಿದೆ, ಹಾಗಾಗಿ ಹತ್ತಿರದಲ್ಲಿರುವ ಅಂಗಡಿಗೆ ಹೋಗಿ ಜೇನುತುಪ್ಪವನ್ನು ತಂದರಾಯಿತು. ಅದನ್ನು ಬಿಟ್ಟು ದೂರದ ಪರ್ವತಕ್ಕೆ ಹೋಗಿ ಅಲ್ಲಿ ಕೊಡುಗಲ್ಲಿನ ತುದಿಯಲ್ಲಿರುವಂತಹ ಜೇನುಗೂಡಿಗೆ ಬೆಂಕಿ ಇಟ್ಟು ಜೇನು ನೊಣಗಳಿಂದ ಕಚ್ಚಿಸಿಕೊಂಡು ಆನಂದದ ಜೇನು ಹುಟ್ಟನ್ನು ಹಿಂಡಿ ಯಾರಾದರೂ ಜೇನುತುಪ್ಪವನ್ನು ತರುತ್ತಾರೆಯೇ ಎಂಬ ತರ್ಕವನ್ನು ಇದು ಪ್ರಸ್ತಾಪಿಸುತ್ತದೆ. ಇದೇ ತರ್ಕದಲ್ಲಿ ಗಣಪತಿಯು ಸಹ ಹತ್ತಿರದಲ್ಲಿಯೇ ಇರುವ ತನ್ನ ತಂದೆ ತಾಯಿಯರಿಗೆ ಪ್ರದಕ್ಷಿಣೆಯನ್ನು ಹಾಕಿದ. ಕಾರ್ತಿಕೇಯನಂತೆ ನವಿಲನ ಹೇರಿ ಜಗತ್ತನ್ನು ಮೂರು ಸಲ ಸುತ್ತಲು ಹೋಗಲಿಲ್ಲ. ತನ್ನ ಸಮೀಪದಲ್ಲಿಯೇ ಮೂರು ಲೋಕಗಳು ಇರುವುದರಿಂದ ಸುಲಭವಾಗಿ ಮೂರು ಲೋಕಗಳ ಪ್ರದಕ್ಷಿಣೆಯನ್ನು ಹಾಕಿದ ಕೀರ್ತಿಗೆ ಪಾತ್ರನಾಗಿ ಸ್ಪರ್ಧೆಯಲ್ಲಿ ವಿಜೇತನಾದ. ಆತ್ಮೀರೆ, ಅತ್ಕೆ ಚೇತ್ ಮಧು ವಿಂದೇತ ಕಿಮರ್ಥಂ ಪರ್ವತಂ ರಜೇತ್ ನ್ಯಾಯ ಎಂಬುದಾಗಿ ಹೇಳುತ್ತಾರೆ. ಅತ್ಕೆ ಎಂದರೆ ಸಮೀಪದಲ್ಲಿರುವ, ಚೇತ್ ಮಧು ವಿಧೇಂತ ಎಂದರೆ ಜೇನುತುಪ್ಪವು ದೊರೆಯುವಾಗ, ಕಿಮರ್ಥಂ ಪರ್ವತಂ ವ್ರಜೆತ್ ಎಂದರೆ ಪರ್ವತಕ್ಕೆ ಹೋಗಿ ಜೇನುತುಪ್ಪವನ್ನು ತರುವುದರಲ್ಲಿ ಏನರ್ಥವಿದೆ ಎಂದು ಈ ನ್ಯಾಯವಾಕ್ಯವನ್ನು ವಿವರಿಸಬಹುದು. ಒಂದು ಕೆಲಸವನ್ನು ನಿರಾಯಾಸವಾಗಿ ಮಾಡಲು ಸಾಧ್ಯವಾಗಿರುವಾಗ ಆ ಕೆಲಸವನ್ನು ಮಾಡಲು ವ್ರತಾಶ್ರಮವನ್ನು ಏಕೆ ಮಾಡಬೇಕು ಎನ್ನುವುದು ಈ ಲೋಕನ್ಯಾಯದ ಆಶಯ. ಭಗವಂತನು ಯಾವಾಗಲೂ ಭಕ್ತರ ಹೃದಯದಲ್ಲಿಯೇ ವಾಸ ಮಾಡುತ್ತಿರುತ್ತಾನೆ. ಹಾಗಾಗಿ
ಅವನನ್ನು ನಮ್ಮ ಆಂತರಿಕ ಭಕ್ತಿಯಲ್ಲಿ ಒಲಿಸಿಕೊಳ್ಳುವುದು ಬಿಟ್ಟು ದೂರದ ತೀರ್ಥಸ್ಥಾನಗಳಿಗೆ ಏಕೆ ಹೋಗಬೇಕು ಎನ್ನುವ ವಿಚಾರವನ್ನು ಮಂಡಿಸುವಾಗ ವೇದಾಂತಗಳಲ್ಲಿ ಈ ಲೋಕನ್ಯಾಯವನ್ನು ಬಳಸುವುದುಂಟು. ಈ ಲೋಕನ್ಯಾಯದ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ನಾವು ಪ್ರಸ್ತುತ ಜೀವಿಸಬೇಕಿದೆ. ನಮ್ಮ ಸುತ್ತಮುತ್ತಲಿರುವ ವಸ್ತುಗಳ ಸಾಮಾನ್ಯ ಪರಿಚಯ ನಮಗೆ ಇರಲೇಬೇಕು. ಒಂದು ಸಮಸ್ಯೆಗೆ ಸರಳ ಉತ್ತರವನ್ನು ತಿಳಿಯಲು ಪ್ರಯತ್ನಿಸಬೇಕೇ ಹೊರತು ಕ್ಲಿಷ್ಟಕರವಾದ ಪರಿಹಾರವನ್ನು ಹುಡುಕಬಾರದು. ಉಗುರಿನಲ್ಲಿ ಕಿತ್ತೆಸೆಯಬಹುದಾದಂತಹ ಕೆಲಸಕ್ಕೆ ಕೊಡಲಿಯನ್ನು ಪ್ರಯೋಗಿಸಬಾರದು. ಸಮಯ, ಶಕ್ತಿ ಹಾಗೂ ಹಣ ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬಾರದು. ಸದಾ ವ್ಯಾವಹಾರಿಕವಾಗಿರಬೇಕು ಹಾಗೂ ಸಮಸ್ಯೆ ನಿವಾರಿಸುವ ಪರಿಣಾಮಕಾರಿಯಾದ ತೀರ್ಮಾನ ತೆಗೆದುಕೊಳ್ಳಬೇಕು ಎಂಬುದನ್ನು ಇಂತಹ ಸಂಚಿಕೆಗಳು ತಿಳಿಸಿಕೊಡುತ್ತೆ. ಹಾಗಾಗಿ ಸಮುದ್ರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಾವು ವಿವೇಕ ಚಿತ್ತದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕಿದೆ. ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸ

ಅಂತಹ ಒಂದಷ್ಟು ದೂರದ ಸಮಸ್ಯೆಗಳನ್ನು ತಕ್ಷಣವೇ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅಂತಹ ವಿವೇಕ ಚಿತ್ತವನ್ನು ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

ಚಿಂತನ ಧಾರೆ. ಪ್ರಿಯ ಕೇಳುಗರೆ, ಇದುವರೆಗೂ ಚಿಂತನ ಧಾರೆ ಕಾರ್ಯಕ್ರಮದಲ್ಲಿ ವಿವೇಕ ಚಿತ್ತದಿಂದ ಕಾರ್ಯಸಿದ್ಧಿ ಕುರಿತು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶ್ರೀ ರಮೇಶ್ ರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ವೃದ್ಧರ ಆರೋಗ್ಯ ಮತ್ತು ಆರೈಕೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರಿನ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲ್ಪಾ ಅವರೇ ಬಿಲ್ಡ್ರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು.
1: ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಫೋನಿನ್ ಕಾರ್ಯಕ್ರಮದ ವಿಷಯ ವೃದ್ಧರ ಆರೋಗ್ಯ ಮತ್ತು ಆರೈಕೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಯೋವೃದ್ಧರ ಆರೈಕೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿಲ್ಪಾ ಅವರೇ ಬೀಳ್ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ. ಥ್ಯಾಂಕ್ ಯು.
1: ಬಹಳ ಸಂತೋಷ ಆಯಿತು ತಾವು ಈ ದಿನ ನಮ್ಮ ಸ್ಟುಡಿಯೋಗೆ ಬಂದಿರೋದು. ಇವತ್ತು ಮನುಷ್ಯನಿಗೆ ಎಲ್ಲ ವಯಸ್ಸಿನವರಿಗೂ ಕೂಡ ಆರೋಗ್ಯ ಅನ್ನೋದು ಬಹಳ ಮುಖ್ಯ, ಅದರಲ್ಲೂ ವಿಶೇಷವಾಗಿ ನಮ್ಮ ವಯೋವೃದ್ಧರಿಗಂತೂ ಅತ್ಯಂತ ಮುಖ್ಯ. ಬಹುಶಃ ಇವರನ್ನ ಬಾಲ್ಯದಲ್ಲಿ ಹೇಗೆ ಮಕ್ಕಳನ್ನ ನೋಡ್ಕೊಳ್ತೀವೋ ಅಷ್ಟೇ ಪ್ರಮಾಣದಲ್ಲಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ಕೊಳ್ಬೇಕೇನೋ ಅಂತ ಅನಿಸುತ್ತೆ. ಸೊ ಅಂತಹ ವೃದ್ಧರ ಎರಡನೇ ಬಾಲ್ಯದಲ್ಲಿ ನಾವು ಹೇಗೆ ಅವರನ್ನ ಆರೈಕೆ ಮಾಡಬೇಕು ಅಥವಾ ಸ್ವತಃ ವೃದ್ಧರು ತಮ್ಮನ್ನು ತಾವು ಹೇಗೆ ಕಾಳಜಿ ವಹಿಸ್ಕೊಳ್ಬೇಕು ಅನ್ನೋದ್ರ ಕುರಿತು ಇದೇನೋ ಒಂದಷ್ಟು ಮಾಹಿತಿ ನೀಡ್ತಾ ಇದ್ದೀರಿ. ಅದು ಬಹುಶಃ ನಮ್ಮ ಕುಟುಂಬದ ಸದಸ್ಯರಿಗಿರ್ಬೋದು ಅಥವಾ ನಮ್ಮ ವಯೋವೃದ್ಧರಿಗೆ ಖಂಡಿತ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮೇಡಮ್, ಮೇಡಮ್, ಮೊದಲಿಗೆ ಈ ವಯೋವೃದ್ಧರಿಗೆ ಯಾವೆಲ್ಲ ರೀತಿಯಲ್ಲಿ ಆರೈಕೆ ಮಾಡಬೇಕಾಗತ್ತೆ, ಅದು ಎಷ್ಟು ಮುಖ್ಯ?
2: ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಮತ್ತು ನಮ್ಮ JSS ಸಂಸ್ಥೆ ನಿಮಗೆ ನನಗೆ ಈ ಒಂದು ಸದಾವಕಾಶ ಕೊಟ್ಟಿರೋದಕ್ಕೆ ಭಾಳ ಧನ್ಯವಾದ. ಸ್ಪೆಷಲಿ ವಯೋವೃದ್ಧರಿಗೆ ಅನ್ನೋ ಟಾಪಿಕ್ಕು ಎಲ್ಲರಿಗೂ ಗೊತ್ತು, ಏಜ್ ಆದವರಿಗೆ ತೋರಿಸ್ಬೇಕು, ಮಾಡಬೇಕು ಟ್ರೀಟ್ಮೆಂಟು, ಪ್ರಿವೆನ್ಷನ್ನು. ಬಟ್ ಅದೊಂದು ಮೆಥಾಡಿಕಲ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಸಮಾಜಕ್ಕೆ ಅವೇರ್ನೆಸ್ ಇಲ್ಲ. ಸೊ ನೀವು ಕೇಳಿದಾಗ ಏನ್ ಮಾಡಬೇಕು ಅವರಲ್ಲಿ, ವಯೋವೃದ್ಧರಲ್ಲಿ ಅಂದ್ರೆ, ಸಿ ಬೇಸಿಕಲಿ ನಾವು ಫಿಸಿಷಿಯನ್ಸ್ ಗೊತ್ತಿರುತ್ತೆ, ಸಾಮಾನ್ಯ ಶುಗರ್ BP ನಾವೇನೇ ಮೆಡಿಕಲ್ ಪ್ರಾಬ್ಲಮ್ ಇದ್ದಾಗ ಫಸ್ಟ್ ಫಿಸಿಷಿಯನ್ಸ್ ಹತ್ರ ಹೋಗ್ತೀವಿ. ಸೊ ಫಿಸಿಷಿಯನ್ಸೇ ಇನ್ನೂ ಹೆಚ್ಚು ತರಬೇತಿ ಪಡ್ಕೊಂಡು ಜಿರಿಯಾಟ್ರಿಷಿಯನ್ಸ್ ಅಂತ ಹಾಕ್ತಾರೆ, ಅಂದ್ರೆ ವಯೋವೃದ್ಧರನ್ನ ನೋಡೋ ಸ್ಪೆಷಾಲಿಟಿಗೆ ಜಿರಿಯಾಟ್ರಿಕ್ ಅಂತ ಹೇಳೋದು. ಸೊ ಇವರಲ್ಲಿ ಏನ್ ಎಕ್ಸ್ಟ್ರಾ ಅಂದ್ರೆ, ಹೇಗ್ ನಾವು ಫಿಸಿಕಲ್ ಹೆಲ್ತ್, ಈಗ ಒಂದು ನಮ್ ದೇಹದ ಆರೋಗ್ಯ ಬಗ್ಗೆ ಎಲ್ಲ ಹೇಗಿದೆ, BP ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ದಂಗೆ, ಏಜ್ ಆದ್ಮೇಲೆ ಮೇಜರ್ ಆಗಿ ನಾವು ನೋಡ್ಬೇಕಾಗಿರೋದು ಸೈಕಲಾಜಿಕಲ್, ಮೆಂಟಲ್ ಹೆಲ್ತ್ ಮತ್ತೆ ಫಂಕ್ಷನಾಲಿಟಿ. ಅಂದ್ರೆ ಫಂಕ್ಷನಾಲಿಟಿ ಅಂದ್ರೆ ಯಾವ ರೀತಿ ಅವರು ಕೆಲಸ ಮಾಡ್ತಾರೆ, ಅಂದ್ರೆ ಓಡಾಡಕ್ಕೆ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದಾರೆ, ಎಷ್ಟು ಸಪೋರ್ಟ್ ಬೇಕು ಅವರಿಗೆ, ಇದು ಫಂಕ್ಷನಲ್ ಅಬಿಲಿಟಿ ಅಂತ ನೋಡ್ತೀವಿ. ಇನ್ನೊಂದು ಸೈಕಲಾಜಿಕಲಿ, ಅಂದ್ರೆ ಮೆಂಟಲಿ ಅವ್ರು ಹೇಗೆ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಕೊಂಡು, ಸ್ಪೆಷಲಿ ಏಜ್ ಆದ್ಮೇಲೆ ಕೆಲವರು ಒಬ್ಬರೊಬ್ಬರೇ ಇರ್ಬೋದು. ಸೊ ಅಂತ ಟೈಮಲ್ಲಿ ಅವ್ರಿಗೆ ಸೈಕಲಾಜಿಕಲ್ ಹೆಲ್ತ್ ನ ಅಸೆಸ್ ಮಾಡಬೇಕು. ಸೊ ನಾವ್ ಯೂಶಲಿ ಕಾಂಪ್ರಿಹೆನ್ಸಿವ್ ಜಿರಿಯಾಟ್ರಿಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಸಮಗ್ರವಾಗಿ ವೃದ್ಧಾರೋಗ್ಯವನ್ನ, ವೃದ್ಧರನ್ನ ಸಮಗ್ರವಾಗಿ ಪರೀಕ್ಷೆ ಮಾಡೋದು, ಸಮಗ್ರ ವೃದ್ಧರ ಪರೀಕ್ಷೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫಿಸಿಕಲ್, ಮೆಂಟಲ್, ಆ ಮೆಂಟಲ್ ಅಲ್ಲಿ ಸೈಕಲಾಜಿಕಲ್ ಮತ್ತೆ ಫಂಕ್ಷನಲ್ ಎಬಿಲಿಟಿ ಹೇಗೆ, ಮೇನ್ ಅಲ್ಲಿ ಲಾಸ್ಟ್ ಅಲ್ಲಿ ಬರೋದು ಪ್ರಿವೆನ್ಷನ್. ಸೊ ನಾವು ಎಲ್ಲಾ ತೊಂದರೆಗಳಾಗಿ ನಮ್ಮ ಹತ್ರ ಬಂದ್ರೆ, ಸೊ ಮೆಜಾರಿಟಿಗೆ ಅನ್ಸುತ್ತೆ ಏನ್ ಮಾಡ್ತಾರೆ ವಯಸ್ಸಾದವ್ರಿಗೆ, ಇನ್ನೇನು ಇರಲ್ಲ, ಏನು ಆಗಲ್ಲ ಅಂತ ಹೇಳಿ ಕಳಿಸ್ತಾರೆ ಅಂತ. ಯಾರು ಆ ಸ್ಟೇಜಿಗೆ ಹೋಗ್ಬಾರ್ದು ಅಂತ ಪ್ರಿವೆಂಟಿವ್ ಜಿರಿಯಾಟ್ರಿಕ್ಸ್ ಅಂತಿದೆ. ಸೊ ಕೆಲವದನ್ನ ನಾವು ಫಸ್ಟೇ ಪ್ರಿವೆಂಟ್ ಮಾಡ್ಬೋದು. ಸೊ ಆ ಪ್ರಿವೆಂಟಿವ್ ಜಿರಿಯಾಟ್ರಿಕ್ಸ್ ನ ನಾವು ಫಸ್ಟ್ ಇಂದನೆ ನಾವು ಫಾಲೋಅಪ್ ಅಲ್ಲಿ ಇದ್ರೆ, ತುಂಬಾ ಅವರು ಬೆಡ್ ಬೌಂಡ್ ಆಗೋದಾಗ್ಲಿ ಅಥವಾ ಕೆಲವು ಕಾಯಿಲೆಗಳು ಟ್ರೀಟ್ಮೆಂಟೇ ಆಗಲ್ಲ ಆ ಸ್ಟೇಜಿಗೆ ಹೋಗೋದನ್ನ ನಾವು ತಡೆಗಟ್ಟಬಹುದು. ಸೊ ಈ ಮೊಡಾಲಿಟೀಸ್ ಅಲ್ಲಿ ನಾವು ಏಜ್ ಆದವ್ರನ್ನ ಚೆಕ್ ಮಾಡ್ತೀವಿ.
1: ಬಹಳ ಒಂದು ವಿಶೇಷತೆ ಅಂದ್ರೆ, ತಮ್ಮ ಜೊತೆ ಮಾತನಾಡುವಾಗ ಸಾಮಾನ್ಯ ವೈದ್ಯರು ವೃದ್ಧರನ್ನ ನೋಡ್ತಾರೆ ಸಾಮಾನ್ಯವಾಗಿ, ಆದ್ರೆ ವಯೋವೃದ್ಧರಲ್ಲಿರುವಂಥ ವಿಶೇಷವಾದ ತೊಂದರೆಗಳಿಗೆ ಅಥವಾ ಅವರಿಗೆ ವಿಶೇಷವಾದ ಜ್ಞಾನ ಬೇಕಾಗುತ್ತೆ, ಒಂದಷ್ಟು ಅನುಭವ ಬೇಕಾಗುತ್ತೆ. ಆ ಕಾರಣಕ್ಕೆ ವಯೋವೃದ್ಧರನ್ನೇ ನೋಡಲಿಕ್ಕೆ ಒಂದು ಎಕ್ಸ್ಪರ್ಟೈಸ್ ಬೇಕು. ಸೊ ಆ ಒಂದು ಎಕ್ಸ್ಪರ್ಟೈಸ್ ನಿಮ್ಮ ಆಸ್ಪತ್ರೆಯಲ್ಲಿದೆ. ಸೊ ಬಹುಶಃ ವಿಶೇಷವಾಗಿ JSS ಅಲ್ಲಿ ಈ ಒಂದು ಜಿರಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಹಾಗಾಗಿ ವೃದ್ಧರ ಮೇಲಿರುವಂಥ ಕಾಳಜಿಯನ್ನು ಬಹುಶಃ ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಎಸ್ ಮೇಡಮ್, ಆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತೀನಿ. ವೃದ್ಧರಿಗೆ ಬರುವಂಥ ಸಾಮಾನ್ಯ ತೊಂದರೆಗಳು, ಕಾಯಿಲೆಗಳೇನಿದೆ, ಅದನ್ನು ಹೆಂಗೆ ನೀವು ಹೇಳ್ದಂಗೆ ಪ್ರಿವೆಂಟ್ ಮಾಡೋದು ಹೆಂಗೆ, ಅಥವಾ ಬಂದ ಮೇಲೆ ಅದನ್ನು ಹೆಂಗೆ ಟ್ರೀಟ್ ಮಾಡೋದು ತೊಂದರೆ ಆದಮೇಲೆ, ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಮೇಡಮ್. ಆದರೆ ಮೊದಲಿಗೆ ಸಾಮಾನ್ಯವಾಗಿ ತಾವು ಹೇಳಿದ್ರಿ, ಒಂದು ದೈಹಿಕವಾದ ಸಮಸ್ಯೆಗಳು ಬರುತ್ತೆ, ಮತ್ತು ಅದರವರ ಚಟುವಟಿಕೆಗಳಲ್ಲಿ ಆದಂಥ ಕೆಲವು ಸಮಸ್ಯೆಗಳು ಬರುತ್ತೆ, ಮಾನಸಿಕ ಸಮಸ್ಯೆಗಳು ಕೂಡ ಬರುತ್ತೆ. ಇದು ಬಹಳ ಬಹಳ ಮುಖ್ಯ. ವೃದ್ಧರಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಸಮತೋಲನದಲ್ಲಿ ಇಡಬೇಕಂದ್ರೆ ಅದರಲ್ಲಿ ಕುಟುಂಬದ ಪಾತ್ರ ಇರುತ್ತೆ, ಅಥವಾ ಸ್ವತಃ ಅವರು ಹೇಗೆ ಅವರ ಆಲೋಚನೆ ಲಹರಿಗಳು ಹೇಗಿರುತ್ತೆ ಅದನ್ನು ಟ್ಯೂನ್ ಮಾಡಬೇಕಾಗತ್ತೆ. ಸೊ ಇವೆಲ್ಲವನ್ನು ತಾವು ಆಪ್ತ ಸಮಾಲೋಚನೆಯ ಜೊತೆಗೆ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಯಾವ ಕಾಯಿಲೆಗಳು ನೀವು ಹೆಚ್ಚು ನೋಡ್ತೀರಿ ವೃದ್ಧರಲ್ಲಿ?
2: ಸಿ, ನಾವು ಮೆಡಿಕಲಿ ಹೇಳಬೇಕು ಅಂದರೆ ಅಫ್ಕೋರ್ಸ್ ಇಂಡಿಯಾದಲ್ಲಿ ಡಯಾಬಿಟಿಸ್ ಹೈಪರ್ ಟೆನ್ಷನ್ನೇ ಕಾಮನ್. ಬಟ್ ನಾನು ನೋಡಿರಂಗೆ ಅಫ್ಕೋರ್ಸ್ ಎಲ್ಲ ಜಿರಿಯಾಟ್ರಿಷನ್ಸು ಫಿಸಿಷಿಯನ್ಸ್ ಕೂಡ ನೋಡಿರ್ತಾರೆ, ಏಜ್ ಆದವರಲ್ಲಿ ದೊಡ್ಡ ಪ್ರಾಬ್ಲಮ್ ಅವರಿಗೆ ಯಾರು ಕೇಳಿಸ್ಕೊಳ್ಳೋರಿರಲ್ಲ, ಅವ್ರ ತೊಂದರೆಗಳನ್ನ ಕೇಳಿಸ್ಕೊಳ್ಳೋರಿರಲ್ಲ. ಸಿ, ಮೆಜಾರಿಟಿ ಆಫ್ ದ ಟೈಮ್ಸ್ ಅವರಿಗೆ ಸಾಕಷ್ಟು ವರ್ಷದಿಂದ ಡಾಕ್ಟರ್ಸ್ ಹತ್ರ ಹೋಗಿ ಹೋಗಿ ಅವರಿಗೆ ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ಗಳು ಹೇಗೆ ತಗೋಬೇಕು ತಗೋಬಾರ್ದು ಮೆಜಾರಿಟಿ ಆಫ್ ದೆಮ್ ಗೊತ್ತಿರುತ್ತೆ ಅವರಿಗೆ. ಅವರಲ್ಲಿ ಜೊತೆಗೆ ಯಾರು ಒಂಟಿತನ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿರೋದು ಒಬ್ರೆ, ಒಂದ್ ಫ್ರೆಂಡ್ ಸರ್ಕಲ್ ಇರಲ್ಲ. ಅಫ್ಕೋರ್ಸ್ ಫ್ಯಾಮಿಲಿಯಲ್ಲಿ ಮಕ್ಕಳು ದೂರ ಇರ್ತಾರೆ ಅನ್ನೋದು ಒಂದಾದ್ರೆ ಫ್ರೆಂಡ್ ಸರ್ಕಲ್ ಕೂಡ ಇರಲ್ಲ. ಸೊ ಅವರಲ್ಲಿ ಲಿಸನರ್ಸ್ ಇರಲ್ಲ, ಅವ್ರು ಯಾರಿಗಾರು ಹೇಳ್ಕೋಬೇಕು ಅಂದ್ರೆ
1: ಮನಸ್ಸುಗಳು
2: ಬೇಕು. ಸೊ ಅವರಲ್ಲಿ ಈಗ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾರೆ, ಸುಮಾರು ಜನ ಎಲ್ಲ ಶುಗರ್ BP ಚೆನ್ನಾಗಿರುತ್ತೆ, ಸುಮ್ನೆ ಬಂದ್ ಮಾತಾಡ್ಸ್ಕೊಂಡು ಹೋಗಕ್ ಬಂದೆ ಅಂತಾರೆ. ಅಫ್ಕೋರ್ಸ್ ಟೈಮ್ ತಗೊಳ್ಳುತ್ತೆ ಎಲ್ಲ, ಬಟ್ ಅದೊಂದು ಮೊಮೆಂಟ್ ಅಲ್ಲಿ ಅವರು ಏನೋ ಹೇಳೋಗ್ತಾರೆ, ಅವ್ರದ್ದು ಆರೋಗ್ಯದಿರ್ಬೋದು. ಅಂಡ್ ಇವನ್ ಅವ್ರಿಗೂ ಗೊತ್ತು ಇದು ಟ್ರೀಟ್ ಸೇ ಕೆಲವುದು ಏನು ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಲ್ಲ, ಕಂಪ್ಲೀಟ್ ಕ್ಯೂರ್ ಇಲ್ಲ ಅನ್ನೋದು ಗೊತ್ತಿರುತ್ತೆ. ಒಂದ್ ಅದನ್ನ ಹೇಳ್ಕೊಂಡು ಹೋಗ್ಬೇಕು, ಅದು ಹ್ಯೂಮನ್ ಸೈಕಾಲಜಿ ಕೂಡ.
1: ಅಂದ್ರೆ ಇವತ್ತಿನ ಸ್ಪೀಡ್ ಅಲ್ಲಿ ಅದು ಕುಟುಂಬದಲ್ಲಾಗ್ಲಿ ಅಥವಾ ಈವನ್ ಡಾಕ್ಟರ್ಸ್ ಗಳಾಗ್ಲಿ ಅಥವಾ ಡಾಕ್ಟರ್ ತಂಡ ಆಗಲಿ, ಸೊ ಅವ್ರಿಗೆ ಸಮಯ ಕೊಡೋದು ಸ್ವಲ್ಪ ಕಡಿಮೆ ಆದಾಗ ಈ ತರದ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುತ್ತೆ. ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಮೇಡಮ್. ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೀನಿ. ನಮಸ್ತೆ.
3: ನಮಸ್ಕಾರ ಸರ್.
1: ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ದೀರಿ?
3: ನಮಸ್ಕಾರ
1: ಹೇಳಿ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ?
3: ನಮಸ್ಕಾರ. ನಮಸ್ಕಾರ ಸರ್.
1: ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ತಮಗೆ? ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ತಮಗೆ?
3: ನಮಸ್ಕಾರ ಗುರುಗಳ.
1: ಓಕೆ, ಏನೋ ಸಮಥಿಂಗ್ ರಮೇಶ್. ಓಕೆ, ಮತ್ತೆ ಮತ್ತೆ ಕರೆ ಮಾಡಿ, ಮತ್ತೆ ಕರೆ ಮಾಡಿ. ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಐತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇಲ್ಲ. ಎಸ್ ಮ್ಯಾಮ್, ಎಸ್ ಮೇಡಮ್. ಒಂದು ಇದು ಬಹಳ ಮುಖ್ಯವಾದ ವಿಚಾರ, ಯಾವುದೇ ರೋಗಿ ಆಗಲಿ, ಆದರೆ ವಿಶೇಷವಾಗಿ ಈ ವಯೋವೃದ್ಧರ ಸಮಸ್ಯೆಗಳು. ಮೊದಲೇ ನಾವು ಅಸಹಾಯಕರು ಅಥವಾ ವಯಸ್ಸಾದವರು ನಮಗೇನು ಕನ್ಸಿಡರ್ ಮಾಡಲ್ಲ ನಮ್ಮನ್ನು ಅನ್ನೋ ಒಂದು ಮನೋಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಅವ್ರ ಸಮಸ್ಯೆಗಳೇನು, ಅವ್ರ ಭಾವನೆಗಳೇನು ಅಂತ ಕೇಳದೆ ಹೋದರೆ, ಆಲಿಸ್ದೇ ಹೋದರೆ ಬಹುಶಃ ಅವ್ರಿಗೆ ಮತ್ತಷ್ಟು ಬೇಸರಗಳು ಆಗುತ್ತೆ, ಅದು ಕೂಡ ಕಾಯಿಲೆಯ ಉಲ್ಬಣಗೊಳಿಸೋಕ್ಕೆ ಇನ್ನೊಂದು ಕಾರಣ ಆಗುತ್ತೆ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ, ಸೊ ಇನ್ನು ಮಾನಸಿಕವಾದ ಒತ್ತಡಗಳು ಅಥವಾ ಮಾನಸಿಕವಾದ ಸಮಸ್ಯೆಗಳ ಜೊತೆ ಇನ್ನೇನೆಲ್ಲ ಸಮಸ್ಯೆಗಳನ್ನು ನೀವು ತಾವು ನೋಡಿದ್ದೀರಿ?
2: ಮಾನಸಿಕ ಜೊತೆಗೆ ನೆಕ್ಸ್ಟ್ ಬರೋದಂದ್ರೆ ಫಾಲ್ಸ್ ಬೀಳ್ತಾ ಇರ್ತಾರೆ, ಒಂದು ಬ್ಯಾಲೆನ್ಸ್ ಹೋಗುತ್ತೆ. ಮೆಜಾರಿಟಿ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಮುಂಚೆ ಹೇಗಿದ್ದೆ ಹಾಗೆ ಇಂಡಿಪೆಂಡೆಂಟ್ ಆಗಿರ್ತೀನಿ, ಸ್ವಲ್ಪ ನಡೆಯೊತ್ತಿಗೆ ಅವರಿಗೆ ಸಪೋರ್ಟ್ ಬೇಕು ಅನಿಸ್ತಾ ಇರುತ್ತೆ, ಬಟ್ ಮನ್ಸು ಒಪ್ಪಲ್ಲ. ನಾನು ಮುಂಚೆಯಿಂದ ನಾನು ಒಬ್ಬನೇ ಇರೋದು, ನಾನು ಇಂಡಿಪೆಂಡೆಂಟ್ ಆಗಿರೋದು. ಸೊ ಆ ಟೈಮಲ್ಲಿ ಆ ಸಪೋರ್ಟ್ ತಗೊಳ್ಳಕ್ಕೆ ಕೆಲವ್ರು ಹಿಂಜರಿತಾರೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಆ ಬ್ಯಾಲೆನ್ಸ್ ಮಿಸ್ ಆದಾಗ ಪದೇ ಪದೇ ಬೀಳೋದು, ಈ ಫಾಲ್ ರಿಸ್ಕ್ ಏಜ್ ಆಗ್ತಿದ್ದಂಗೆ ಜಾಸ್ತಿ ಆಗುತ್ತೆ. ಸೊ ಮೆಡಿಕಲಿ ಹಲವಾರು ಕಾರಣಗಳಿದೆ ಸೊ ಅವರಿಗೆ ಕಣ್ಣಿನ ಸಮಸ್ಯೆ, ಕಿವಿದು ಆ ಬ್ಯಾಲೆನ್ಸ್ ಇಶ್ಯೂಸ್ ಇದ್ದಾಗ ಬ್ಯಾಲೆನ್ಸ್ ಮಿಸ್ ಆಗಿ ಅವಾಗ ಅವಾಗ ಬೀಳೋದು ಒನ್ ಆಫ್ ದ ಅದರ್ ಮೇಜರ್ ಇಶ್ಯೂ.
1: ಸೊ ಇಂಥ ಸಮಯದಲ್ಲಿ ಅಂದ್ರೆ ಒಂದು ತಾವು ಹೇಳಿದ್ರಿ ಈ ಡಯಾಬಿಟೀಸು ಮತ್ತೆ ಈ ತರದ ಸಾಮಾನ್ಯವಾಗಿ ತೊಂದರೆಗಳು ಬರುತ್ತೆ ಆರೋಗ್ಯವಾಗಿ, ಮತ್ತೆ ಜೊತೆಗೆ ಶಕ್ತಿ ಕಡಿಮೆ ಆಗೋದ್ರಿಂದ ಬೀಳುವಂಥದ್ದು ಅಥವಾ ಹೋಲ್ಡಿಂಗ್ ಸಿಗೋದಿಲ್ಲ, ತಮ್ಮ ಬಾಡಿ ಮೇಲೆ ಕಂಟ್ರೋಲಿಂಗ್ ಸಿಗಲ್ಲ, ಈ ತರ ಸಮಸ್ಯೆಗಳು ಬರ್ತವೆ. ಸೊ ಈ ಸಮಸ್ಯೆಗಳನ್ನ ಹೇಗೆ ನಿಯಂತ್ರಿಸಬೇಕು ಅಥವಾ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ನಾನು ನಿಮ್ಮನ್ನು ಕೇಳ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಒಂದು ಕರೆಕ್ಟ್ ಮಾಡ್ತೀನಿ. ನಮಸ್ತೆ, ಕೇಳಿಸ್ತಾ ಇದೆಯಾ ಇವಾಗ? ಕೇಳಿಸ್ತಾ ಇದೆಯಾ? ಓಕೆ ಓಕೆ ಸರ್, ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
3: ನರಸೀಪುರ ತಾಲೂಕು ಸೋಸ್ಟ್ರಿಂದ ಮಾಧವ ಶೆಟ್ರು ಮಾಡುವ ನಮಸ್ಕಾರಗಳು ಸರ್.
1: ಮಾಧವ ಶೆಟ್ರೆ ಮಾತಾಡಿ. ನಮಸ್ಕಾರ ತಮಗೂ ಕೂಡ, ಮಾತಾಡಿ.
3: ಮೇಡಮ್
2: ನಮಸ್ಕಾರ, ಹೇಳಿ ಹೇಳಿ ಸರ್. ನಮಸ್ತೆ.
3: ನಾನು ಕಣ್ಣ ಆಪರೇಷನ್ ಮಾಡಿಸ್ತಿದ್ದೆ. ಕಣ್ಣು ಈಗ ಒಂದ್ ಸ್ವಲ್ಪ ಮಂಜ ಬಿಟ್ಟು, ಈಗ ಬಲಗಡೆ ಕಣ್ಣು ಸ್ವಲ್ಪ ತಿರ್ಗ ಪರ ಬಂದ್ಬಿಟ್ಟದೆ. ಇದು ಪರ ತೆಗಿಯಕ್ ಆಗ್ತದ ಇಲ್ವ ಅಂತ ಕೇಳ್ತಾ ಇದ್ದೀನಿ ಮೇಡಮ್.
1: ಎಷ್ಟು ವರ್ಷ ತಮ್ಗೆ?
3: 78 ಸರ್.
1: ಓ, ಧ್ವನಿಯಲ್ಲಿ 78 ಕಾಣಿಸದೇ ಇಲ್ವಲ್ಲ ಸೆಟ್ರೆ. ನಿಮ್ಮ ಧ್ವನಿಯಲ್ಲಿ ನಿಮ್ಗೆ 78 ವರ್ಷ ಆಗಿದೆ ಅನ್ಸ್ತಿಲ್ಲ, ಬಹುಶಃ ಒಂದು 28 ವರ್ಷದ ತರ ಇದೆ ನೋಡಿ. ಮಾತಾಡಿ ಮಾತಾಡಿ. ಏ ಇಲ್ಲ ಇಲ್ಲ, ತಮ್ಮ ಒಂದು ಒಂದು ಒಳ್ಳೆ ಮನಸ್ಸಿದೆ ನಿಮಗೆ, ಅದಕ್ಕೆ ಅಷ್ಟೊಂದು ಚೆನ್ನಾಗಿದೆ ರೀ. ಮಾತಾಡಿ.
2: ನೀವ್ ಏನ್ ಪ್ರಶ್ನೆ ಕೇಳ್ಬೇಕು ಹೇಳಿ.
1: ಅಂದ್ರೆ ಅವ್ರಿಗೆ ಪೊರೆ, ಒಂದು ಕಣ್ಣಿಂದ ಪೊರೆ ಏನೋ ಬಂದಿದೆ, ಸೊ ಅದನ್ನ ಮತ್ತೆ ಆಪರೇಷನ್ ಮಾಡಬಹುದಾ ಅನ್ನೋದು ಪ್ರಶ್ನೆ. ಕರೆಕ್ಟಾ?
2: ಈಗ ಕಣ್ಣಿಂದ ಪೊರೆ ಬಂದಿರೋದು ಒಂದ್ಸಲಿ ಆಪರೇಷನ್ ಆಗಿರೋ ಕಣ್ಣಿಗೆ ಪುನಃ ಪೊರೆ ಬಂದಿದೆ ಅಂತ ಹೇಳ್ತಿರೋದ ನೀವು, ಅಥವಾ ಫಸ್ಟ್ ಟೈಮ್ ಬಂದಿರೋದ? ಸಿ, ನಿಮಗೆ ಆ ಪೊರೆನ ಒಂದು ಕಣ್ಣಿನ ಡಾಕ್ಟರ್, ಕಣ್ಣಿನ ಸ್ಪೆಷಲಿಸ್ಟ್ ಇರ್ತಾರಲ್ಲ, ನೀವು ಅವ್ರ ಹತ್ರ ಹೋಗಿ ಅವ್ರು ಅದನ್ನ ಪರೀಕ್ಷೆ ಮಾಡಿ ಹೇಳ್ತಾರೆ. ಸಿ, ಕೆಲವು ಮತ್ತೆ ಸಾಮಾನ್ಯ ಮಾಡಿರೋ ಕಣ್ಣಿಗೆ ಪುನಃ ಪೊರೆ ಬಂದ್ರೆ ಯೂಶಲಿ ಮತ್ತೆ ಮಾಡೋ ಅಂತ ಸಂದರ್ಭ ಕಡಿಮೆ ಇರುತ್ತೆ. ಬಟ್ ಅದನ್ನ ಕಣ್ಣಿನ ಸ್ಪೆಷಲಿಸ್ಟ್ ನಿಮ್ಮ ಕಣ್ಣು ಕಂಪ್ಲೀಟ್ ಪರೀಕ್ಷೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ನಿಮಗೆ ಅದು ಪೊರೆ ಅನ್ಸಿರುತ್ತೆ, ಅದು ಬೇರೆ ತರ ಯಾವ್ದಾದ್ರು ನರದ ಸಮಸ್ಯೆನ ಅಥವಾ ಬೇರೆ ತರ ಏನಾದ್ರು ಕಣ್ಣಿನ ಸಮಸ್ಯೆನ ಅಂತ ಕಣ್ಣಿನ ಡಾಕ್ಟರ್ ಪರೀಕ್ಷೆ ಮಾಡಿದ್ಮೇಲೆ ಅದು ಹೇಳಕ್ ಸರಿ. ಹಾ ಹೌದು, ಈಗ ನೀವು ಕಣ್ಣಿನ ಡಾಕ್ಟರ್ ಹೇಗೆ ನಿಮ್ಗೆ
3: ತೋರಿಸ್ತೆ ನರ ವೀಕ್ ಆಗ್ಬಿಟ್ಟಿದೆ ಸಟ್ರೆ, ನೀವು ಹೆಂಗಿದ್ರೆ ಹಂಗೆ.
2: ಈಗ ಕಣ್ಣಿನ ಡಾಕ್ಟರು ಹಾಗೆ ಹೇಳಿದ್ದಾರೆ ಅಂದ್ರೆ ಮತ್ತೆ ಅದನ್ನ ನೀವು ಬೇರೆ ಕಡೆ ಹೋಗಿ ಆಪರೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದು ಮತ್ತೆ ಬೇರೆ ತರ ಸಮಸ್ಯೆ ಆಗ್ಬೋದು.
1: ಅದಾಗಿ ನಿಮ್ ಕಣ್ಣಿನ ಡಾಕ್ಟರ್ ಏನ್ ಸಲಹೆ ಕೊಡ್ತಾರೆ ಅದನ್ನೇ ಅನುಸರಿಸಿ. ಸೊ ಒಂದ್ ಕಣ್ಣು ಚೆನ್ನಾಗಿದೆ ಅಲ್ವಾ, ಇನ್ನೊಂದು ಒಂದ್ ಕಣ್ಣು ಚೆನ್ನಾಗಿದೆ, ಇನ್ನೊಂದು ಕಣ್ಣು ಪೊರೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಓಕೆ ಓಕೆ, ಆಯ್ತು ಆಯ್ತು, ಧನ್ಯವಾದಗಳು.
2: ನಮಸ್ತೆ, ಧನ್ಯವಾದ.
1: ಎಸ್ ಮೇಡಮ್, ತಾವು ಹೇಳಿದಂತಹ ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿತ ಕಾಯಿಲೆಗಳು ಅಥವಾ ಮೂಳೆ ಸಂಬಂಧಿತ ಕಾಯಿಲೆಗಳ ಜೊತೆ ಈ ಪೊರೆ ಸಮಸ್ಯೆಗಳು ಕೂಡ ಒಂದು ಇರುತ್ತೆ ವೃದ್ಧರಲ್ಲಿ.
2: ಸೊ ನಾವು ಜಿರಿಯಾಟ್ರಿಕ್ ಪರ್ಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅದ್ರ ಒಂದು ವಿಷನ್ ಕಣ್ಣು ಹೇಗಿರುತ್ತೆ. ಸೊ ಕಣ್ಣು, ಕಿವಿ, ಮತ್ತೆ ಅವ್ರದ್ದು ಬ್ಲಾಡರ್ ಬೌವೆಲ್ ಮೂಮೆಂಟ್ಸ್, ಯೂರಿನ್ ಯೂರಿನೇಷನ್ ಆಗ್ಲಿ ಅಥವಾ ರೆಗ್ಯುಲರ್ ಆಗ ಮೋಷನ್ ಮಾಡೋದು, ಇದನ್ನ ಎಷ್ಟೊಂದ್ಸಲಿ ಅವರು ಹೇಳ್ಕೊಳಕ್ಕೆ ಇದು ಮಾಡ್ತಾರೆ, ಸಂಕೋಚ ಪಟ್ಕೋತಾರೆ. ಸೊ ಅಲ್ದೇ ಮೆಮೊರಿ, ನಮ್ದು ಹೇಗೆ ನಮ್ದು
1: ಜ್ಞಾಪಕ
2: ಶಕ್ತಿ ಹೇಗಿದೆ, ಇದು 5 ಮೇಜರ್ ಏರಿಯಾಸ್. ಸೊ ಈಗ ನಾವು ಯಾರೋ ಬಂದಿದ್ದ ಪೇಷಂಟ್ ಗೆ ಬಿಪಿ ಚೆನ್ನಾಗಿದೆ, ಶುಗರ್ ಚೆನ್ನಾಗಿದೆ ಅಂತ ಕಳಿಸ್ತಾ ಹೋದ್ರೆ ಅವ್ರಿಗೆ ಆಲ್ರೆಡಿ ಪೊರೆ ಶುರು ಆಗಿರ್ಬೋದು. ಸೊ ಅದನ್ನ ನಾವು ಎಷ್ಟು ಬೇಗ ನಾವು ಪಿಕಪ್ ಮಾಡ್ತೀವೋ. ಸಿ, ಪೇಷಂಟ್ ಫಸ್ಟ್ ನಮ್ಮ ಹತ್ರ ಬರ್ತಾರೆ, ಅವೇರ್ನೆಸ್ ಇರುತ್ತೆ, ಕಣ್ ಟೆಸ್ಟ್ ಗೆ ಹೋಗ್ತಾರೆ. ಬಟ್ ಮೆಜಾರಿಟಿ ಯೂಶಲಿ ಬಿಪಿ ಗೆ, ಶುಗರ್ ಗೆ ಅಥವಾ ಸುಮ್ನೆ ರೆಗ್ಯುಲರ್ ಚೆಕಪ್ ಗೆ ಅಂತ ಬಂದಾಗ ಆ ಪೊರೆ ಇದ್ದಾಗ ಆ ಪೊರೆದ ನಾವು ಅಡ್ರೆಸ್ ಮಾಡಿದ್ರೆ ಅವ್ರಿಗೆ ವಿಷನ್ ಇಂಪ್ರೂವ್ ಆದ್ರೆ ಆಟೋಮ್ಯಾಟಿಕಲಿ ಅವ್ರದ್ದು ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹಿಯರಿಂಗ್. ಸೊ ತುಂಬಾ ಜನ ಇನ್ನೇನು ಏಜ್ ಆಗೋಯ್ತು, ಕಿವಿ ಕೇಳಿಸ್ದಲ್ಲ ಇರೋದು ನಾರ್ಮಲ್ ಅಂತ ಇಗ್ನೋರ್ ಮಾಡ್ತಾರೆ. ಸೊ ಆ ಕಿವಿನ ನಾವು ಎಷ್ಟು ಬೇಗ, ಯಾಕಂದ್ರೆ ಈಗಿನ ಅಡ್ವಾನ್ಸ್ಡ್ ಮೆಡಿಕಲ್ ಫೀಲ್ಡ್ ಅಲ್ಲಿ ನಿಮಗೆ ಕಿವಿದು ಸಮಸ್ಯೆ ಇದ್ದಾಗ ಅದಕ್ಕೆ ಸಾಕಷ್ಟು ರೆಮಿಡಿಗಳಿದೆ, ಸಾಕಷ್ಟು ಬಂದಿದೆ ಇವಾಗ. ಸೊ ಅದನ್ನ ಅಡ್ರೆಸ್ ಮಾಡಬೇಕು. ನೆಕ್ಸ್ಟ್ ಯೂರಿನ್ ಮೋಷನ್ ಇಂದು ಪದೇ ಪದೇ ಹೋಗೋದು, ಅದರಲ್ಲೂ ಸುಮಾರು ಟೈಪ್ಸ್ ಇರುತ್ತೆ. ಎಷ್ಟೊಂದಕ್ಕೆ ಔಷಧಿಗಳಿಂದ 80-90% ಕಡಿಮೆ ಮಾಡಬಹುದು. ನಾವು ಏಜ್ ಆಗೋಗಿದೆ ಬಿಡು ಅದು ಹಾಗೆ ಅಂತ ಅಂದ್ರೆ, ಅಲ್ಲಿ ನೆಕ್ಸ್ಟ್ ಅಲ್ಲಿಂದ ಪದೇ ಪದೇ ಇನ್ಫೆಕ್ಷನ್ ಆಗೋದು, ಆಮೇಲೆ ಬೆಡ್ ಬೌಂಡ್ ಆಗೋದು, ಹಾಸಿಗೆ ಹಿಡಿದ್ ಬಿಡ್ತಾರೆ, ಆ ತರ ಪ್ರಾಬ್ಲಮ್. ನೆಕ್ಸ್ಟ್ ಮೇನ್ ಜ್ಞಾಪಕ ಶಕ್ತಿ. ಈ ಜ್ಞಾಪಕ ಶಕ್ತಿದು ಅಗೇನ್ ನಮ್ಮ ಸಮಾಜದಲ್ಲಿ ಹೇಗೆ ಅಂದ್ರೆ, ವಯಸ್ಸಾದ್ಮೇಲೆ ಇನ್ನೇನ್ ಮರವು ನಾರ್ಮಲ್. ಹಾ, ಸೊ ಅದ್ ಅರಳು ಮರಳು ಅಂತಾನೆ. ತುಂಬಾ ಜನ ನಮ್ಮ ಹತ್ರ ಬರೋಷ್ಟೊತ್ತಿಗೆ ಏನು ನಾವು ಟ್ರೀಟ್ ಮಾಡಿ ಸಾಕಷ್ಟು ಅವರು ಆರಾಮಾಗಿರಾ ಅಂತ ಲೈಫ್ ಸ್ಟೈಲ್ನ ತುಂಬಾ ಕಾಂಪ್ಲಿಕೇಟ್ ಆಗೋಗಿರುತ್ತೆ ಅವ್ರು ಬರೋಷ್ಟೊತ್ತಿಗೆ. ಸೊ ಇದನ್ನೆಲ್ಲ ನಾವು ಫಸ್ಟೇ ಚೆಕ್ ಮಾಡ್ಕೊಂಡ್ರೆ ಅವರು ಆದಷ್ಟು ಅವರು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ಬೋದು.
1: ಎಸ್ ಮೇಡಮ್, ಅಂದ್ರೆ ಆವಾಗ ಆವಾಗ ತಪಾಸಣೆ ಒಳಗೊಳ್ಳೋದು ಬಹಳ ಮುಖ್ಯ. ಸುಮ್ಮನೆ ನಮಗೆ ನಾವೇ ವಯಸ್ಸಾಯ್ತಲ್ಲ, ವಯೋ ಸಹಜ ತೊಂದರೆಗಳು ಅಥವಾ ಅರಳು ಮರಳು ಈ ಥರ ಅನ್ಕೊಳ್ಳೋದು ಕೂರೋದು ಬೇಡ. ಬಟ್ ವೈದ್ಯರ ಹತ್ರ ತೋರಿಸ್ಕೊಳ್ಳೋದ್ರಿಂದ ಇನ್ನಷ್ಟು ಪಿಕಪ್ ಆಗುತ್ತೆ ಅದು ಅನ್ನೋದು ತಾವು ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತೊಂದು ಕರೆ ತಗೊಂಡ್ರಿ. ನಮಸ್ತೆ.
4: ನಮಸ್ಕಾರ ಮೇಡಮ್. ನಮಸ್ಕಾರ ಸರ್.
1: ನಮಸ್ತೆ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
4: ಗುರುಮಲಮ್ಮ ಅಂತ, ಮೈಸೂರಿಂದ.
1: ಮಾತಾಡಿ ಗುರುಮಲಮ್ಮ ಅವರೇ.
4: ನಾವು ಹಳ್ಳಿಯವರು, ಇಲ್ಲಿ ಬಾಡಿಗೆಗಿರೋದು.
1: ಮಾತಾಡಿ ಗುರುಮಲಮ್ಮ.
4: ನಮಸ್ಕಾರ ಮೇಡಮ್.
2: ನಮಸ್ಕಾರ. ನಮಸ್ಕಾರ ಗುರುಮಲಮ್ಮ ಅವರೇ, ಹೇಳಿ.
4: ಅದೇ ಮೇಡಮ್, ಮೇಡಮ್ ನಾನು ಕ್ಯಾನ್ಸರ್ ಪೇಷಂಟು. ನನಗೆ 19th ಇಸ್ವಿಲಿ 2019ರಲ್ಲಿ ಕ್ಯಾನ್ಸರ್ ಶುರು ಆಯ್ತು. ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಮೇಡಮ್.
2: ಸರಿ.
4: ಬೆಣ್ಣು ತುಂಬಾ ನೋವು, ಬೆಣ್ಣು ಸಕ್ಕತ್ ನೋವು ಮೇಡಮ್. 10 ನಿಮಿಷ ಕೆಲಸ ಮಾಡಬಿಟ್ರೆ ಓಡೋ ಮಲಿಕಬೇಕು, ತುಂಬಾ ನೋವು. ಅದೊಂದ್ ಬಿಟ್ರೆ ನನ್ಗೆ ಇನ್ನೇನು ತೊಂದ್ರೆ ಇಲ್ಲ. ಆಮೇಲೆ ಸೊಂಟೆ ಕೆಳಕೊಂಡ್ ಸ್ವಲ್ಪ ನೋವು ಅದ, ಮಧ್ಯ ಒಂಚೂರು ಕೆಂಬಲ್ ಬರ್ತದ. ನಾನು ಎಷ್ಟ್ ಕೆಲಸ ಮಾಡ್ತೀನಿ ಮೇಡಮ್, ಇದೊಂದ್ ಎರಡು ತೊಂದರೆಗಳು ತುಂಬಾವಿ.
2: ಈಗ ನೀವು ಬೆನ್ನ ನೋವಿಗೆ ತೋರಿಸಿದೀರಾ? ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ದೀರಾ?
4: ತೋರ್ಸ್ರಿ ಮೇಡಮ್, ಬರೀ ಕ್ಯಾಲ್ಸಿಯಂ ಮಾತ್ರ ಕೊಡ್ತಾರ. ಕ್ಯಾಲ್ಸಿಯಂ ಅಂದ್ರೆ ಮೊದ್ಲು ಒಂದ್ಸರಿ ಎರಡ್ ಸರಿ ಬಿದ್ದಿದ್ದೀನಿ ಮೇಡಮ್, ಪಿಜಿಲಿ ಸ್ಟೈಲ್ಸ್ ಮೇಲೆ ಬಿದ್ದಿದ್ದೀನಿ ನಾನು. ಎರಡ್ ಮೂರ್ ಸರಿ ಬಿದ್ದಿದ್ದೆ, ಬೆಣ್ಣೆಗೆ ಏಟ್ ಆಗಿತ್ತು ಅದು.
2: ಸರಿ.
1: ಎಷ್ಟು ವರ್ಷ ತಮ್ಗೆ ಗುರುಮಲಮ್ಮ ಅವರ?
2: ಗುರುಮಲಮ್ಮ ಅವರೇ, ಸರಿ, ನೀವು ಕ್ಯಾನ್ಸರ್ನ ಗೆದ್ದು ಇನ್ನು ನಿಮ್ಮ ರೆಗ್ಯುಲರ್ ಕೆಲಸಗಳು ಮಾಡ್ತೀರಾ ಅಂದ್ರೆ ಅಲ್ಲಿಗೆ ನಿಮ್ಮ ಮನಶಕ್ತಿ ತುಂಬಾ ಚೆನ್ನಾಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಅದು, ನೀವಿಷ್ಟು ಆಕ್ಟಿವ್ ಆಗಿ ಸಂತೋಷವಾಗಿ ಆ ಲವ್ಲವಿಕೆ ಇನ್ನು ಕೆಲಸ ಮಾಡ್ಕೊಂಡಿದ್ದೀರಾ ಅಂದ್ರೆ ನಮ್ಮ ಕೇಳುಗರಿಗೆಲ್ಲ ಅದೊಂದು ದೊಡ್ಡ ಮೆಸೇಜ್. ಬಿಕಾಸ್ ಕ್ಯಾನ್ಸರ್ ಅಂದ್ರೆ ಜೀವನ ಆಗೋಯ್ತು ಅಂತ ಅನ್ಕೊಳ್ಳೋ ಇದ್ರಲ್ಲಿದ್ದಾರೆ ಎಷ್ಟೊಂದ್ ಜನ. ಸೊ ನಿಮ್ಮ ಈ ನೋವಿಗೆ ಸಂಬಂಧಪಟ್ಟಂಗೆ, ಈಗ ನೋವಿಗೆ ಗುರುಮಲ್ಲಮ್ಮ ಅವರೇ ಸುಮಾರು ತರದ್ದು ಟ್ರೀಟ್ಮೆಂಟ್ ಇದೆ. ಫಸ್ಟ್ ನಿಮಗೆ ಅಡ್ವೈಸ್ ಮಾಡೋದು, ನೀವಾಗೆ ಹೋಗಿ ಈಗ ಮೆಡಿಕಲ್ ಸ್ಟೋರ್ ಅಲ್ಲಿ ಯಾವ್ದೋ

0: ಮಾತ್ರೆಯನ್ನ ತಗೊಂಡು ನುಂಗ್ಬಿಡೋದು ಮಾಡಬೇಡಿ, ಆಯ್ತಾ? ಸೊ ಈಗ ನಿಮಗೆ ನೋವು ಕಡಿಮೆ ಆಗಿಲ್ಲ, ಈಗ ನೀವು ಮಾಮೂಲಿ ಯೂಶಲಿ ನಾವು ಏನು ಹೇಳ್ತೀವಿ ಅಂದರೆ ಸಿಂಪಲ್ ಈ ಕ್ರೋಸಿನ್ ಮಾತ್ರೆ ಬರುತ್ತಲ್ವಾ, ಸಾಮಾನ್ಯಕ್ಕೆ ತುಂಬ ನೋವು ಬಂದಾಗ ಒಂದು ಪ್ಯಾರಾಸಿಟಮಾಲ್ ಕ್ರೋಸಿನ್ ಮಾತ್ರೆ ತೊಗೊಂಡು ಒಂದರಿಂದ ಎರಡು ಮಾತ್ರೆಯಲ್ಲಿ ಕಡಿಮೆ ಆಗಿಲ್ಲ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಈಗ ನಿಮ್ಮ ಡಾಕ್ಟ್ರು ಕ್ಯಾಲ್ಶಿಯಂ ಕೊಟ್ಟಿದ್ದಾರೆ ಅದು ಕರೆಕ್ಟೇ, ಬಟ್ ನಿಮಗೆ ಅದರಲ್ಲೂ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ನೀವು ಬೇರೆ ಬೇರೆ ಡಾಕ್ಟ್ರ್ ಹತ್ರ ಹೋಗೋಕ್ಕಿಂತ ನಿಮಗೆ ಯಾರು ಕೊಟ್ಟಿದ್ದಾರಲ್ವ ಟ್ರೀಟ್ಮೆಂಟು ಅವ್ರ ಹತ್ರನೇ ಹೋಗಿ. ಸಿ ಯೂಶಲಿ ಏನಾಗುತ್ತೆ, ಪೇಷೆಂಟು ಫಸ್ಟ್ ಬಂದಾಗ ಎಲ್ಲ ಟ್ರೀಟ್ಮೆಂಟ್ನ ಒಟ್ಟಿಗೆ ಹಾಕಲ್ಲ ನಿಮಗೆ. ಈಗ ಒಂದು ಮಾತ್ರೆಯಲ್ಲಿ ಕಡಿಮೆ ಆಗಿಲ್ಲ ಅಂದರೆ ನೆಕ್ಸ್ಟ್ ಮಾತ್ರೆ ಹಾಕ್ತಾರೆ. ಸೊ ನೋವಿಗೆ ನೋವು ಕಡಿಮೆ ಆಗೋಕ್ಕೆ ಭಾಳ ಸಾಕಷ್ಟು ಟ್ರೀಟ್ಮೆಂಟ್ ಅವೈಲಬಲ್ ಇದೆ, ಮಾತ್ರೆಗಳಿದೆ ಇಲ್ಲ ಇಂಜೆಕ್ಷನ್ ಇದೆ. ಈಗ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ನೋವಿಗೆ ಅಂತಲೇ ಇನ್ನೊಂದು ಸೆಪ್ರೇಟ್ ಬ್ರಾಂಚ್ ಕೂಡ ಇದೆ. ಸೊ ನೋವಲ್ಲೇ ಬದುಕಬೇಕು, ನಾನು ಕ್ಯಾನ್ಸರ್ ಪೇಷೆಂಟ್ ಈ ನೋವು ಪರ್ಮನೆಂಟ್ ಅಂತ ಅನ್ಕೋಬೇಡಿ. ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿ ಈ ಕ್ಯಾಲ್ಶಿಯಂ ಮಾತ್ರೆ ಕಡಿಮೆ ಆಗಿಲ್ಲ ಅಂತ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಹಾಕ್ತಾರೆ. ಹಾಗೂ ಆಗಿಲ್ವ, ನೀವು ಯಾವಾಗ್ಲಾರೂ ಮೈಸೂರಲ್ಲೇ ಇರೋದ್ರಿಂದ ನಮ್ಮ ಜೆ ಎಸ್ ಎಸ್ ಆಸ್ಪತ್ರೆಗೆ ಬರ್ಬೋದು, ಅದಕ್ಕೇನು ನಮ್ಮ ಕಡೆಯಿಂದ ಮಾಡ್ಬೋದು ಮಾಡ್ಬೋದು.
1: ಮೇಡಮ್, ಇದು ಅವರು ಇನ್ನೊಂದ್ಸರಿ ಸ್ಕ್ಯಾನಿಂಗ್ ತೆಗಿಸು ಅಂತ ಹೇಳಿದ್ರು, ಎಂ ಆರ್ ಐ ಸಿ ಟಿ ಸ್ಕ್ಯಾನಿಂಗು ಎಲ್ಲಾನು ಒಟ್ಟಿಗೆ ತೆಗಿಸಮ್ಮ, ಏನ್ ಕಂಡಿಡಿಬೇಕು ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನಾನು ಯಾವ ಸ್ಕ್ಯಾನಿಂಗ್ ಮಾಡ್ತೀವಿ ಮೇಡಮ್?
0: ಆಯ್ತು, ಫಸ್ಟ್ ನೋವು ಕಡಿಮೆ ಆದ್ಮೇಲೆ ಅವಶ್ಯಕತೆ ಇದ್ರೆ ಅದ್ ಮಾಡ್ಸೋಣ. ನೋವು ಕಡಿಮೆ ಯಾಕಂದ್ರೆ ಈ ಕಾರಣ ಗೊತ್ತಿಲ್ಲದಲ್ಲೇ ಟ್ರೀಟ್ ಮಾಡೋದು ಅದು ಸ್ಪೆಷಲಿ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಒಳ್ಳೇದಲ್ಲ. ನಿಮ್ ಡಾಕ್ಟರ್ ಹೇಳಿರೋದು ಕರೆಕ್ಟೆ, ಯಾಕೆ ಹಂಗ್ ನೋವು ಬರ್ತಿದೆ ಅನ್ನೋದ್ ನೋಡ್ಬೇಕು. ಈಗ ನೀವು ಆಲ್ರೆಡಿ ಕ್ಯಾನ್ಸರ್ ಆಗಿರೋರಿಗೆ ಎಷ್ಟು ನೋವು ಬರ್ತಿದೆ ಅಂದ್ರೆ ಬೇರೆ ಏನಾದ್ರು ಸಮಸ್ಯೆ ಇದೆ ಅಂತ ನೋಡೇನೆ ಟ್ರೀಟ್ಮೆಂಟ್ ಕೊಡ್ಬೇಕು. ಯಾಕಂದ್ರೆ ಎಲ್ಲಾ ಮಾತ್ರೆಗಳು ಎಲ್ಲರಿಗೂ ಕೊಡಕ್ ಬರಲ್ಲ, ಅದರಿಂದ ನಿಮಗೆ ಬೇರೆ ತರ ತೊಂದರೆ ಆಗಬಾರ್ದು ಅಂತ ಹೇಳಿರ್ತಾರೆ. ನೀವು ಒಂದ್ಸಲಿ ನಿಮ್ಮ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡೋದು ಒಳ್ಳೇದು.
2: ಓಕೆ ಗುರುಮಲಮ್ಮ ಅವರೆ, ಒಂದು ಗುರುಮಲಮ್ಮ ಅವರೆ, ಅದೇ ಎರಡು ವಿಚಾರ ಬಹಳ ಗಮನದಲ್ಲಿ ಇಟ್ಕೊಳ್ಳಿ. ಒಂದಮ್ಮ ಅವರೆ, ಒಂದು ಗುರುಮಲಮ್ಮ ಅವರೆ, ಅದೇ ಎರಡು ವಿಚಾರ ಬಹಳ ಗಮನದಲ್ಲಿ ಇಟ್ಕೊಳ್ಳಿ. ಒಂದು, ನೀವು ಆಕ್ಟಿವ್ ಆಗಿದ್ದೀರಿ, ಖಂಡಿತ ನೀವು ಚೆನ್ನಾಗಿ ಆಗ್ತೀರಿ, ಮತ್ತೆ ನಿಮ್ಗೆ ನೋವು ಕೂಡ ಕಡಿಮೆ ಆಗುತ್ತೆ ಮೊದಲನೇದು. ಎರಡನೇದು, ಮೇಡಮ್ ಹೇಳಿದಂಗೆ ಒಬ್ಬರೇ ಡಾಕ್ಟ್ರು ನಿಮ್ಗೆ ನಿರಂತರವಾಗಿ ಒಂದೇ ಡಾಕ್ಟರ್ ಜೊತೆ ತೋರಿಸ್ಕೊಳ್ಳೋದ್ರಿಂದ ನಿಮ್ಮ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮೆಡಿಸಿನ್ಸ್ ಕೊಟ್ಟಿದ್ವಿ, ಏನೇನೆಲ್ಲ ಪ್ರಯತ್ನ ಮಾಡಿದ್ವಿ, ಆ ಪ್ರಯತ್ನಗಳಾದ್ಮೇಲೆ ನೆಕ್ಸ್ಟ್ ಪ್ರಯತ್ನ ಏನು ಮಾಡಬೇಕು ಅನ್ನೋದು ಅವ್ರಿಗೆ ನಿರಂತರವಾಗಿ ಗೊತ್ತಿರುತ್ತೆ. ಹಾಗಾಗಿ ವೈದ್ಯರನ್ನು ಚೇಂಜ್ ಮಾಡ್ತಾ ಹೋದರೆ ನಿಮ್ಗೆ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಸಿಗೋದು ಕಷ್ಟ. ಒಂದು, ಎರಡನೇದು, ಸಪೋಸ್ ನಿಮಗೆ ಆ ಥರ ಆಗ್ತಾ ಇಲ್ಲ, ಯಾಕೋ ಸರಿ ಹೋಗ್ತಿಲ್ಲ ಅಂತ ಹೇಳಿದರೆ ನಮ್ಮ ಜೆ ಎಸ್ ಎಸ್ ಅಲ್ಲಿ ವಯೋವೃದ್ಧರ ವಿಭಾಗ ಇದೆ, ಮೇಡಮ್ ಶಿಲ್ಪಾ ಮೇಡಮ್ ಇರ್ತಾರೆ ಅಲ್ಲೇ, ಒಂದ್ಸಲ ತೋರಿಸಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ, ಬಹುಶಃ ಅವ್ರ ಕಡೆಯಿಂದ ಏನಾದರೂ ಸಲಹೆಗಳನ್ನು ನೀಡಬಹುದು. ಆಗ್ಬೋದಾ? ಜೆ ಎಸ್ ಎಸ್ ಆಸ್ಪತ್ರೆ ಇದೆಯಲ್ಲ, ನೀವು ಅಲ್ಲಿ ಹೋಗಿದಾಗ ಈ ವಯೋವೃದ್ಧರ ವಿಭಾಗ ಯಾವುದು ಅಂತ ಕೇಳಿದ್ರೆ ಹೇಳ್ತಾರೆ. ಜೆ ಎಸ್ ಎಸ್ ಹಾಸ್ಪಿಟಲ್ ಮೈಸೂರು. ಹಾ ಹಾ, ಡಾಕ್ಟರ್ ಶಿಲ್ಪಾ ಮೇಡಮ್ ಕೇಳಿ. ಹಾ, ಹ್ಮ್, ಆಗ್ಬೋದಾ? ಯಾರ ಬೇರೆಯವ್ರು ಹೇಳಿದ್ದ ಅದನ್ನ ಬೆಲ್ಟ್ ನಡುಗೆ ಬೆಲ್ಟ್ ಹಾಕೊಳ್ಳಿ ಅಂತ.
0: ನಾನು ಅದನ್ನ ನೋಡದಲ್ಲೇ ಹೇಳೋದು ಅಷ್ಟು ಸೂಕ್ತ ಅಲ್ಲ. ನಿಮಗೆ ಒಂದಿನ ಎರಡು ದಿನ ಹಾಕೊಂಡು ಅದರಲ್ಲಿ ಸ್ವಲ್ಪ
1: ಮಟ್ಟ
0: ನೀವ್ ಒಂದ್ಸಲಿ ಬಂದು ತೋರ್ಸ್ಕೊಂಡ್ರೆ ಒಳ್ಳೇದಮ್ಮ, ನಿಮ್ಮನ್ನ ನೋಡಿ ಹೇಳಣಂತೆ. ನೋಡದೆಲ್ಲ ನಾನು ಹಾಕೋಬೇಕು ಹಾಕೋಬಾರ್ದು ಅಂತ ಹೇಳೋದು ಸರಿ ಹೋಗಲ್ಲ.
2: ಒಂದ್ಸಲ ಭೇಟಿ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಎಸ್ ಮೇಡಮ್. ಸೊ ತಾವು ಬಹಳ ಒಂದೊಳ್ಳೆ ವಿಚಾರವನ್ನ ಹೇಳಿದ್ರಿ, ಯಾವುದೇ ತೊಂದರೆ ಅದು ವೃದ್ಧರಾಗ್ಲಿ ಅಥವಾ ಬೇರೆ ಅಡಲ್ಟ್ ಆಗ್ಲಿ ಒಂದೇ ನಿರಂತರವಾಗಿ ಒಬ್ಬರೇ ವೈದ್ಯರ ಹತ್ರ ತೋರಿಸೋದು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಸೊ ವಿಶೇಷವಾಗಿ ನಮ್ಮ ವೃದ್ಧರಿಗೆ ಇದು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಸೊ ಅಂಥ ವಿಚಾರದಲ್ಲಿ ಒಂದು ಹೇಳಿದ್ರೆ ಏನೇನು ಸಮಸ್ಯೆಗಳಿರುತ್ತೆ ಅಂತ, ಅಥವಾ ಕೆಲವರು ವಯೋಸಹಜ ಸಮಸ್ಯೆಗಳಿರುತ್ತೆ ಅಂತ ಸ್ವಲ್ಪ ಉದಾಸೀನತೆಯಾಗಿ ತೋರಿಸ್ಬಿಡುವಂಥದ್ದಿರುತ್ತೆ. ಸೊ ಸಾಮಾನ್ಯವಾಗಿ ವೃದ್ಧರು ಕಾಲಕಾಲಕ್ಕೆ ಯಾವ ರೀತಿ ತಪಾಸಣೆ ಮಾಡ್ಕೊಳ್ಬೇಕು, ಎಷ್ಟು ದಿನಕ್ಕೊಮ್ಮೆ ಮಾಡಿಸ್ಕೋಬೇಕಾಗತ್ತೆ?
0: ಸಿ ನಾವು ಸಪೋಸ್ ಈಗ ಈ ಶುಗರ್ ಪೇಷೆಂಟ್ ಆ ಥರ ಇದ್ರೆ ಯೂಶಲಿ ಅವ್ರು ಒನ್ಸ್ ಇನ್ 3 months ಹೋಗ್ತಾರೆ. ಆ 3 ತಿಂಗಳಿಗೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಅವರು ರೆಗ್ಯುಲರ್ ಅವ್ರ ಮೆಡಿಕಲ್ ಚೆಕಪ್ ಆಗುತ್ತೆ. ಬಟ್ ಸಪೋಸ್ ಈಗ ನಾವು ಪ್ರಿವೆನ್ಷನ್ಗೆ ಸಲುವಾಗಿ ನಾನು ಚೆಕ್ ಮಾಡ್ಕೋಬೇಕು ಅಂತ ಹೋಗೋರಿಗೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿ ಯಾರು ಕಂಪ್ಲೀಟ್ ಚೆಕಪ್, ಒಂದು ನಿಮ್ದು ಬಾಡಿ ಬ್ಲಡ್ ಟೆಸ್ಟು, ಹಾರ್ಟ್ ಸ್ಕ್ಯಾನ್,

0: ಅನ್ನೋ ಅದೆಲ್ಲ ಟೆಸ್ಟ್ಗಳಾಗುತ್ತೆ. ಅದಲ್ದಲ್ಲೇ ಈಗ ಮೆಮೊರಿ ಫಂಕ್ಷನಾಲಿಟಿ ಅಂದರೆ ನಿಮ್ಮ ಜ್ಞಾಪಕ ಶಕ್ತಿ ಹೇಗಿದೆ, ಆಮೇಲೆ ನಿಮ್ಮ ಮಾಂಸಖಂಡಗಳು ಹೇಗಿದೆ ಅಂತ ನೋಡ್ತೀವಿ. ಕೆಲವರು ನೋಡೋಕ್ಕೆ ತುಂಬ ದಪ್ಪವಾಗಿರ್ತಾರೆ, ಬಟ್ ಅವ್ರದ್ದು ಮಾಂಸಖಂಡಗಳಲ್ಲಿ ಅಷ್ಟು ಸ್ಟ್ರೆಂತ್ ಇರಲ್ಲ. ಇದನ್ನ ನಾವು ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ. ಸ್ಪೆಷಲಿ ನಮ್ಮ ದೇಶದಲ್ಲಿ ಈ ಸಾರ್ಕೋಪಿನಿಯಾ ಅಂದರೆ ಈ ಮಾಂಸಖಂಡಗಳು ವೀಕ್ ಆಗೋದು. ಸೊ ಬಾಡಿಯಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಬೇರೆ ರೀತಿಯಾದ ಶಕ್ತಿ ಇರಲ್ಲ. ಸೊ ಇದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಅದನ್ನು ಚೆಕ್ ಮಾಡೋಕ್ಕೇ ಅವ್ರು ಹೇಗೆ ನಡೀತಾ ಇದ್ದಾರೆ, ನಡಿಯೋಕ್ಕೆ ಎಷ್ಟು ಸಪೋರ್ಟ್ ಇಲ್ಲದಲ್ಲೇ ನಡಿಬೋದು, ಎದ್ದು ಕೂತ್ಕೊಳ್ಳೋಕ್ಕೆ, ಏನೋ ಒಂದು ಸಾಮಾನು ತೆಗಿಯೋಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನೋಡೋಕೆ ಫಂಕ್ಷನಾಲಿಟಿ, ಈ ಮಸಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಮತ್ತು ಮೆಮೊರಿ ಅಸೆಸ್ಮೆಂಟ್, ಇದನ್ನ ನಾವು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ವರ್ಷಕ್ಕೊಂದ್ಸಲ ಮಾಡ್ಕೋಬಹುದು. ಆಮೇಲೆ ಬೋನ್ ಟೆಸ್ಟ್ ಮಾಡ್ಕೊಳ್ಳೋದು, ಈ ಬೋನ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಬೋನ್ ಸೌದೋಗಿದೆಯಾ. ಸೊ ಈ ಈ ಸ್ಪೆಸಿಫಿಕ್ ಏರಿಯಾಸ್ ಇದೆ ಅಲ್ಲ, ಅದನ್ನ ಇಯರ್ಲಿ ಒನ್ಸ್, ಸಪೋಸ್ ಈಗ ಅರೌಂಡ್ 60 ವರ್ಷದಲ್ಲಿ ಮಾಡಿಸ್ಕೊಂಡು ಅವ್ರು ಕಂಪ್ಲೀಟ್ ಆಗಿ ಚೆನ್ನಾಗಿದ್ರು, ಎಲ್ಲೂ ಯಾವ ರೀತಿಯಾದ ಸಮಸ್ಯೆ ಇಲ್ಲ ಅಂದ್ರೆ ಅವ್ರು ಒನ್ಸ್ ಇನ್ 2 ಇಯರ್ಸ್ ಕೂಡ ಮಾಡಬಹುದು.
1: ಮತ್ತೊಂದು ಕರೆ ತಗೊಂಡೆ. ನಮಸ್ತೆ. ನಮಸ್ತೆ. ಹಲೋ ಹಲೋ. ನಮಸ್ತೆ ಸರ್. ನಮಸ್ತೆ, ಕೇಳಿಸ್ತಾ
2: ಇದೆಯಾ?
1: ಹೇಳಿ ಸರ್, ಮಾತಾಡಿ ಸರ್. ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ರಿ? ಬೋರೇಗೌಡ್ರಿ. ಎಲ್ಲಿಂದ ಬೋರೇಗೌಡ್ರಿ? ಎಲ್ಲಿಂದ ಮಾತಾಡ್ತಾ ಇದ್ರಿ?
2: ಶ್ರೀರಂಗಪಟ್ಟಣ.
1: ಹಾ, ಮಾತಾಡಿದ್ದು ಮಾತಾಡಿ, ಏನಾಗಬೇಕಿತ್ತು? ತಮ್ಮ ಸಮಸ್ಯೆ ಏನಾದ್ರಿ
2: ಸರ್? ನಮ್ಗೆ ಸರ್ ಕೀಲ್ಗಳು ನೋವು ಸರ್, ನಮ್ಗೆ ವೀಕ್ನೆಸ್, ಬಾಡಿ ವೀಕ್ನೆಸ್ ಆಗ್ಬಿಟ್ಟು ಕೀಲ್ಗಳು ನೋವು, ಮಂಡಿ ಕಾಲು ಹಂಗೆ ಕೀಲ್ಗಳು.
1: ಓಕೆ, ಎಷ್ಟು ವರ್ಷ ತಮ್ಗೆ?
2: 73 ರನ್ನಿಂಗ್ ಸರ್.
1: 73 8. ಎಪ್ಪತ್ತೆಂಟು. ಓಕೆ, ಮಾತಾಡ್ತಾರೆ ಮೇಡಮ್.
0: ಭೋಜೇಗೌಡ್ರೆ ನಮಸ್ಕಾರ. ನೀವು
2: ನಮಸ್ತೆ.
0: ಅದೇ ಕೀಲ್ಗಳು ನೋವು, ಅಗೇನ್ ಕೀಲ್ಗಳು ನೋವುಗೆ ಹಲವಾರು ಕಾರಣ ಇರುತ್ತೆ. ನೀವು ವಯಸ್ಸಾದ್ಮೇಲೆ ಸುಮಾರು ಜನ ಹೇಳಿರ್ಬೋದು ಈ ನೋವುಗಳು ಕಾಮನ್, ಬಿಟ್ಬಿಡಿ ಏನು ಮಾಡೋಕ್ಕಾಗಲ್ಲ ಅಂತ. ಒಂದು ಮೂಳೆ ಸೌದಿ ನಿಮಗೆ ಈ ಥರ ಕೀಲ್ಗಳು ನೋವು ಬರ್ತಿದೆ ಅಂದರೆ, ಈಗ ಎಲ್ಲ ಕೀಲ್ಗಳು ನೋವು ಬರ್ತಿದೆ ಅಂದರೆ ಅದಕ್ಕೆ ಕೆಲವು ಬೇರೆ ಥರ ಮಾಮೂಲಿ ಮೂಳೆ ಸವ್ಯದಲ್ಲದೆ ಈ ಸಂಧಿವಾತ ಕಾಯಿಲೆಗಳು ಅಂತ ಹೇಳ್ತಾರೆ, ಆತರ ಏನಾದ್ರು ಇದೆಯಾ ಅಂತ ನೋಡಿ. ಆತರ ಇದ್ರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಸಪೋಸ್ ಈಗ ಅದೆಲ್ಲ ಏನು, ಅದೇನೆ ಅದ್ರಲ್ಲಿ ಯಾ ತರದ್ದು ಅನ್ನೋದನ್ನ ನೋಡಿ ಮಾತ್ರೆಗಳು ಕೊಡಬೇಕು. ಇನ್ನೊಂದು, ನಿಮಗೆ ಅವೇನು ಇಲ್ಲ, ಬರೀ ಮೂಳೆ ಸೌದು ನಿಮಗೆ ಆ ತರ ನೋವು ಬರ್ತಿರೋದು ಅಂದ್ರೆ, ಕೆಲವರು ಬರೀ ಈ ಕ್ಯಾಲ್ಸಿಯಮು ವಿಟಮಿನ್ ಡಿ ಮೆಡಿಸಿನ್ಸ್ ಕೊಡ್ತಾರೆ, ಅದಲ್ದೇ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಈಗ ಫಿಸಿಯೋಥೆರಪಿ ಅನ್ನೋದು ಕೇಳಿರ್ಬೋದು. ಸೊ ಎಕ್ಸಸೈಸ್ ಹೇಳ್ಕೊಡೋದ್ರಿಂದ ಅದನ್ನ ಮಾಡೋದ್ರಿಂದ ನೋವುಗಳು ಕಡಿಮೆ ಆಗುತ್ತೆ. ಇದಲ್ದೇ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ ದೇಹದ ತೂಕ. ಸೊ ನಾವು ದೇಹ ತೂಕ ಕಡಿಮೆ ಮಾಡಿದಾಗ್ಲೂ ನಮ್ಮ ಏನು ಬೋನ್ಗಳ ಮೇಲೆ ಮೂಳೆಗಳ ಮೇಲೆ ಜಾಸ್ತಿ ಪ್ರೆಷರ್ ಬೀಳದ್ ಕಡಿಮೆ ಆದಾಗ ಆ ನೋವು ಅದಾಗೆ ಕಡಿಮೆ ಆಗುತ್ತೆ.
1: ಬರೀಗೌಡ್ರೆ, ತಾವು ಎಲ್ಲರೂ ತೋರಿಸ್ಕೊಳ್ತಾ ಇದ್ದೀರಾ ಈಗ ಸಂಧಿವಾತ ಇದೆ ಅಂತ ಹೇಳಿದ್ರಲ್ಲ, ತೋರಿಸ್ಕೊಳ್ತಾ ಇದ್ದೀರಾ?
2: ಸಣ್ಣ ಮಾತ್ರೆ ಬರ್ಕೊಡಿ ಸರ್, ಮಾತ್ರೆ ನುಂಗಿದಾಗ ಸರ್ ನಮ್ಗೆ ಬಾಡಿ ಫ್ರೀ ಆಗ್ತದೆ. ಡೈಲಿ ಈವ್ನಿಂಗ್ ಊಟ ಆದ್ಮೇಲೆ ತಗೋತೀನಿ, ಶುಗರ್ ಮಾತ್ರೆ ತಗೋತೀನಿ ಅರ್ಥ. ಇದು ಪೇನ್ ಕಿಲ್ಲರ್ ತರ ಇದು ಕೀಲ್ಗೋದು ಸ್ವಲ್ಪ ನಮ್ಗೆ ಫ್ರೀ ಆಗ್ತದೆ ಕೀಲ್ಗೋಲ್ಲ ಇದು ಹಾಕೊಂಡ್ ತಗೊಂಡ್ರೆ ಸಣ್ಣ ಮಾತ್ರೆ.
1: ಅಲ್ಲ, ಈಗ ರೆಗ್ಯುಲರ್ ಆಗಿ ತೋರಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಅಂದ್ರೆ ನಿಮ್ಗೆ ಅವ್ರು ಬರಕ್ಕೆ ಹೇಳಿದಾಗ ಫಾಲೋಅಪ್ ಬರಕ್ಕೆ ಹೇಳಿದಾಗ ಎಲ್ಲ ಕರೆಕ್ಟಾಗಿ ನೀವು ಹೋಗ್ತಾ ಇದ್ದೀರಿ ಅಂದ್ರೆ ಮತ್ತೊಮ್ಮೆ ಹೇಳಿ ಈ ಥರ ಸಮಸ್ಯೆಗಳು ಅಂತ. ಒಂದು ವೇಳೆ ನಿಮ್ಗೆ ರೆಗ್ಯುಲರ್ ಆಗಿ ಹೋಗಕ್ಕೆ ಆಗ್ತಾ ಇಲ್ಲ ಅಥವಾ ಬೇರೆ ಏನು ಸಮಸ್ಯೆ ಇದೆ ಅಂದ್ರೆ ಒಮ್ಮೆ ಬೇಕಿದ್ರೆ JSS ಹಾಸ್ಪಿಟ್ಲಿಗೆ ಭೇಟಿ ನೀಡಿ, ಅಲ್ಲೂ ಕೂಡ ಸಂಧಿವಾತ ತಜ್ಞರು ಇದ್ದಾರೆ, ಜೊತೆಗೆ ಮೇಡಮ್ ವಯೋವೃದ್ಧರ ತಜ್ಞರು ಇದ್ದಾರೆ, ನೋಡಿ ನಿಮ್ಮನ್ನ ಅಸೆಸ್ ಮಾಡಿ ಇನ್ನೇನು ಮಾಡಕ್ಕೆ ಸಾಧ್ಯತೆಗಳಿದೆ ಅದು ನಿಮಗೆ ಅವರು ಆಪ್ತ ಸಮಾಲೋಚನೆ ಮೂಲಕ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಮತ್ತೊಂದು ಕರೆ ತೋರಿಸ್ತೀನಿ. ನಮಸ್ತೆ. ನಮಸ್ತೆ.
3: ಹಲೋ, ನಮಸ್ತೆ.
1: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
3: ಸರ್, ನಾನು ಶಿಲ್ಪಾ ಅಂತ, ಮೈಸೂರಿಂದ, ಮೈಸೂರು ಕೋಟೆ ಉಂಡಿ ವೃದ್ಧಾಶ್ರಮದಿಂದ ಮಾತಾಡ್ತಾ ಇದ್ದೀನಿ.
1: ಹೇಳಿ ಹೇಳಿ.
3: ನಮಸ್ತೆ ಮೇಡಮ್.
0: ನಮಸ್ತೆ ಶಿಲ್ಪ ಅವರೇ, ಹೇಳಿ.
3: ಮೇಡಮ್, ಇಲ್ಲಿ ವೃದ್ಧಾಶ್ರಮದಲ್ಲಿ ಏಜ್ ಆಗಿ ವಯೋವೃದ್ಧರು ಇದ್ದಾರೆ, ಅವ್ರನ್ನ ಯಾವ ತರ ಕೇರಿಂಗ್ ಮಾಡ್ಬೇಕು ಮೇಡಮ್?
0: ಎಷ್ಟು ಜನ ಇದ್ದಾರೆ ಅಮ್ಮ?
3: ಇವಾಗ 4 ಜನ ಇದ್ದಾರೆ
0: ಮೇಡಮ್. ಸಿ, ಒಂದು ರೆಗ್ಯುಲರ್ ಆಗಿ ನಾವೇನು ಚೆಕಪ್ ಮಾಡ್ಕೋತೀವಲ್ಲ ಅದನ್ನ ಮಾಡ್ತಾ ಇರಬೇಕು. ಮೇನ್ ಅಲ್ಲಿ ನಿಮಗೆ ಬರೀ ಏಜ್ ಆದವ್ರು ಇರೋದ್ರಿಂದ ನಾ ಮುಂಚೆನೆ ಹೇಳ್ದಂಗೆ ಅವ್ರ ಜ್ಞಾಪಕ ಶಕ್ತಿ ಎಲ್ಲ ಹೇಗಿದೆ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾವು ಏಜ್ ಆದವರಲ್ಲಿ ವ್ಯಾಕ್ಸಿನೇಷನ್ ಕೊಡ್ತೀವಿ. ಹೇಗೆ ಮಕ್ಕಳಲ್ಲಿ ಕೆಲವು ಕಾಯಿಲೆಗಳು ಬರಬಾರ್ದು ಅಂತ ನಾವು ಇಂಜೆಕ್ಷನ್ಗಳು ಕೊಡ್ತೀವಲ್ಲ, ಅದೇ ತರ ಏಜ್ ಆದವರಲ್ಲಿ ಮೇನ್ ಅವರಿಗೆ ಅವಾಗವಾಗ ಕೆಮ್ಮು ಕಫ, ಒಳಗಡೆ ಲಂಗ್ಸ್ ಅಲ್ಲಿ ಕಫ ಕಟ್ಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅವರಿಗೆ ಕೆಲವು ವ್ಯಾಕ್ಸಿನೇಷನ್ ಕೊಡೋದ್ರಿಂದ, ಯಾಕಂದ್ರೆ ಈ ವೃದ್ಧಾಶ್ರಮದಲ್ಲೆಲ್ಲ ತುಂಬಾ ಜನ ಒಟ್ಟಿಗಿರ್ತಾರೆ, ಸೊ ಯಾರೋ ಒಬ್ಬರಿಗೆ ಕೆಮ್ಮು ಕಫ ಬಂದ್ರೆ ಹರಡೋ ಚಾನ್ಸಸ್ ಇರುತ್ತೆ. ಸೊ ಆ ವ್ಯಾಕ್ಸಿನೇಷನ್ ಕೊಡೋದು ಒಳ್ಳೇದು. ಆಮೇಲೆ ಅವರಿಗೆ ಜೊತೆಗಿರೋದ್ರಿಂದ ವ್ಯಾಯಾಮಗಳು, ಆಮೇಲೆ ಅವ್ರದ್ದು ಫುಡ್ ಹ್ಯಾಬಿಟ್ಸು, ಒಂದು ಬ್ಯಾಲೆನ್ಸ್ಡ್ ಡಯಟು, ಎಕ್ಸಸೈಸು, ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮೆಂಟಲ್ ಹೆಲ್ತ್ಗೆ ಯಾವ್ದಾದ್ರು ಒಂದು ರೀತಿಯ ಮೆಡಿಟೇಷನ್, ಯಾವ್ದಾದ್ರು ನಿಮಗೆ ಅವರಿಗೆ ಕೆಲವರಿಗೆ ಬರೀ ಬ್ರೀದಿಂಗ್ ಎಕ್ಸಸೈಸ್ ಇರ್ಬೋದು, ಇನ್ ಕೆಲವರಿಗೆ ಸುಮ್ಮನೆ ಒಂದು ಮ್ಯೂಸಿಕ್ ಕೇಳಿ ಸುಮ್ಮನೆ ಕೂತ್ಕೊಳ್ಳೋ ಅಂಥದ್ದಿರ್ಬೋದು, ಇಲ್ಲ ಲೈಟ್ನ ಫೋಕಸ್ ಮಾಡಿಕ್ಕು, ಒನ್ ಫಾರ್ಮ್ ಆಫ್ ಮೆಡಿಟೇಷನ್. ಸೊ ಇದು ಖಂಡಿತವಾಗ್ಲೂ ಅವ್ರದ್ದು ಓವರ್ ಆಲ್ ಲೈಫ್ ಸ್ಟೈಲಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಿಗೆ ಒಂಥರ ಬ್ಯಾಕ್ ಬೋನೇ ಸ್ಟ್ರೆಸ್ಸು, ಯಾವುದೋ ಒಂದು ಸ್ಟ್ರೆಸ್ಸಿಂದ ಎಲ್ಲ ಥರ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಫುಡ್ ಹ್ಯಾಬಿಟ್ಸು. ಸೊ ಸ್ಟ್ರೆಸ್ಸು ಫುಡ್ ಹ್ಯಾಬಿಟ್ಸು ಅಡ್ರೆಸ್ ಆಗಬೇಕು ಅಂದರೆ ಅವರಿಗೆ ಒಂದು ಮೆಡಿಟೇಷನ್ನು, ಆಮೇಲೆ ಒಳ್ಳೆ ಫುಡ್, ಇದೆರಡು ಕೊಟ್ಟಾಗ ಓವರ್ ಆಲ್ ಎಲ್ಲ ರೀತಿಯಾದ ಕಾಯಿಲೆಗಳನ್ನು ಅಡ್ರೆಸ್ ಆಗ್ಬಿಡುತ್ತೆ. ಅಲ್ಲದೆ ನೀವು ಮೆಡಿಕಲಿ ರೆಗ್ಯುಲರ್ ಚೆಕಪ್ಪು, ಮತ್ತೆ ನಾ ಹೇಳ್ದಂಗೆ ವ್ಯಾಕ್ಸಿನೇಷನ್ನು, ಎಕ್ಸಸೈಸು ಆ ಥರ ಮಾಡಿಸ್ಕೋಬೋದು.
1: ಯಾವ ರೀತಿ ವ್ಯಾಕ್ಸಿನೇಷನ್?
0: ವ್ಯಾಕ್ಸಿನೇಷನ್ ಯೂಶಲಿ ನಾವು ಏಜ್ ಆದವರಲ್ಲಿ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ನ್ಯೂಮೋನಿಯಾಗೆ. ಸೊ ನ್ಯೂಮೋಕಾಕಲ್ ವ್ಯಾಕ್ಸಿನಲ್ಲೂ ಎರಡು ರೀತಿದಿರುತ್ತೆ, ಒಂದು ಒಂದೇ ಸಲ ಆಫ್ಟರ್ 65 ಇಯರ್ಸ್, ಇನ್ನೊಂದು ಬೂಸ್ಟರ್ ಡೋಸ್ ಕೊಡೋ ಅಂಥದ್ದು. ಅಲ್ಲದೆ ಈಗ ವೈರಲ್ ನ್ಯೂಮೋನಿಯಾ ಬರುತ್ತಲ್ಲ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ಬರುತ್ತೆ, ಅದು ವರ್ಷ ವರ್ಷ ಚೇಂಜ್ ಆಗುತ್ತೆ, ಆವಾಗ ಅದನ್ನ ಇಯರ್ಲಿ ತಗೋಬೇಕಾಗುತ್ತೆ. ಆಮೇಲೆ ಇನ್ನು ಕೆಲವರಿಗೆ ಡಯಾಬಿಟಿಸು, ಬೇರೆ ತರ ಕಿಡ್ನಿ ಪ್ರಾಬ್ಲಮ್, ಅವ್ರ ಇಮ್ಯುನಿಟಿ ತುಂಬಾ ಕಡಿಮೆ ಆದಾಗ ಅವರಿಗೆ ಇನ್ನು ಈ ಸರ್ಪ ಸುತ್ತು ಅಂತ ಕೇಳಿರ್ತೀವಿ, ಅದರ ರಿಲೇಟೆಡ್ ವ್ಯಾಕ್ಸಿನ್ ಅಡ್ವೈಸ್ ಮಾಡ್ತಾರೆ.
1: ಥ್ಯಾಂಕ್ ಯು, ಧನ್ಯವಾದಗಳು ಶಿಲ್ಪ ಅವರು. ಎಸ್ ಮೇಡಮ್, ಮತ್ತೊಂದು ಕರೆ. ಹಲೋ, ನಮಸ್ತೆ. ನಮಸ್ತೆ, ಹಲೋ ಹಲೋ
4: ಹಲೋ.
1: ಹಾಂ ಸರ್, ನಮಸ್ತೆ. ನಮಸ್ತೆ ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೆ? ತಮ್ಮ ಹೆಸರು?
4: ಹಲೋ
1: ಸರ್, ಕೇಳಿಸ್ತಾ ಇದೆಯಾ? ಓಕೆ ಸರ್, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರಿ? ಹಲೋ ಸರ್.
4: ಹಲೋ, ನಮಸ್ತೆ ಸರ್.
1: ಹಾಂ ಸರ್, ಹೇಳಿ ಸರ್, ಮಾತನಾಡಿ ಸರ್, ಮಾತನಾಡಿ
0: ಸರ್. ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆ. ತಮ್ಮ ಹೆಸರು?
4: ನಾಗರಾಜು ಅಂತ, ಎಚ್ ಡಿ ಕೋಟೆಯಿಂದ ಮಾತಾಡ್ತೀನಿ.
1: ಹೇಳಿ ಸರ್, ಮಾತನಾಡಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
4: ಸರ್, 60 ಹರಳು ಮರಳು ಅಂತಾರೆ ಸರ್, 60 ವಯಸ್ಸಿಗೆ ಹರಳಬೇಕು ಜೀವನ, ಜೀವನ ಹರಳಾಗಿ ಸಂತೋಷವಾಗಿ ಸ್ವೀಕರಿಸಿದ್ರೆ ಕಾಯಿಲೆಗಳು ಕಮ್ಮಿ ಆಯ್ತಾವ ಅಂತ ನಾನು ಅಭಿಪ್ರಾಯ ಸರ್.
1: ಅದ್ಭುತವಾಗಿ ಹೇಳಿದ್ರಿ.
0: ಸರಿ,
1: ಸರ್ ನೀವು ಸಲಹೆ ಕೊಡ್ತಾ ಇದ್ದೀರಿ, ಅರಳು ಮರಳಲ್ಲ ಅರಳುತ್ತೆ ಅಂತ ಹೇಳ್ತಾ ಇದ್ದೀರಿ. ಎಸ್, ಖಂಡಿತ ಖಂಡಿತ. ತಮ್ಮ ಮೇಡಮ್ ಈಗ ಅದನ್ನೇ ಹೇಳ್ತಾ ಇದ್ರು, ಮಾನಸಿಕವಾಗಿ ಅಥವಾ ಒತ್ತಡ ಕಡಿಮೆ ಆದರೆ ಅದೇ ಬಹುಮುಖ್ಯವಾದ ಒಂದು ಟ್ರೀಟ್ಮೆಂಟು. ಒತ್ತಡವನ್ನು ಕಡಿಮೆ ಮಾಡಿ ನಮ್ಮೊಂದು ಧ್ಯಾನ, ಆಧ್ಯಾತ್ಮಿಕತೆ ಅಥವಾ ಒಂದು ಸಂತೋಷವಾಗಿ ಇರೋ ಥರ ನೋಡ್ಕೊಂಡ್ಬಿಟ್ರೆ ಬಹುಶಃ ಅದೇ ಒಂದು ದೊಡ್ಡ ಟ್ರೀಟ್ಮೆಂಟು ಅಂತ ಅಂತಾರೆ. ಖಂಡಿತವಾಗ್ಲೂ
0: ಕರೆಕ್ಟಾಗಿ ಹೇಳಿರಂಗೆ. ಈಗ ಈ ನಂಬರ್ ನಾವು ಯೂಶಲಿ ವಯಸ್ಸು ಹೇಳಿದಾಗ ನಾವು ಸೈಂಟಿಫಿಕಲಿ ಒಂದು ಬಯಾಲಜಿಕಲ್ ಏಜು, ಇನ್ನೊಂದು ಕ್ರೊನಾಲಜಿಕಲ್ ಏಜ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಏಜ್ ಅಂತ ಅಂದ್ರೆ ನಮ್ಮ ಜೀವಕೋಶಗಳು ಇರುತ್ತಲ್ವಾ, ಕೆಲವರು 60-50 ವರ್ಷ ಆಗಿದ್ರು ಕೂಡ ಅವ್ರದ್ದು ಬಾಡಿಯಲ್ಲಿರೋ ಸೆಲ್ಸ್ ತುಂಬಾ ಆಕ್ಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಬಟ್ ಅದೇ ಇನ್ ಕೆಲವರು ಚಿಕ್ಕ ವಯಸ್ಸು 20-30 ಇರ್ತಾರೆ, ಅವ್ರದ್ದು ರಕ್ತನಾಳಗಳು ಅಥವಾ ಜೀವಕಣಗಳು 60-70 ತರ ಇರುತ್ತೆ. ಕ್ರೋನಾಲಜಿ ಅಂದ್ರೆ ಈ ನಂಬರ್, ಈಗ ಡೇಟ್ ಆಫ್ ಬರ್ತ್ ಪ್ರಕಾರ ಒಬ್ಬರಿಗೆ 70 ಇರ್ಬೋದು, ಬಟ್ ಅವ್ರದ್ದು ಆಕ್ಟಿವಿಟಿ, ಫುಡ್ ಸ್ಟೈಲು, ಬೇರೆ ಲೈಫ್ ಸ್ಟೈಲ್ ಇಂದ ಅವರು ಯಂಗ್ಸ್ಟರ್ ತರ ಇರ್ತಾರೆ. ಸೊ ಇತ್ತೀಚೆಗೆ ನೋಡಿರಂಗೆ ತುಂಬಾ 25-30 ವರ್ಷದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅವ್ರದ್ದು ಏಜ್ ಪ್ರಕಾರ ಚಿಕ್ಕವರು, ಬಟ್ ಅವ್ರದ ಬಾಡಿ ಏಜ್ ಆದವ್ರದ್ದು ಬಾಡಿ ತರ ಆಗೋಗಿರುತ್ತೆ. ಸೊ
1: ಇವ್ರು
0: ನಾಗರಾಜ್ ಸರ್ ಹೇಳ್ದಂಗೆ ಈ 60 ವರ್ಷ ಅನ್ನೋದೊಂದು ನಂಬರ್ ಅಷ್ಟೇ. ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಥಿಂಕಿಂಗು, ನೀವು ಸಂತೋಷವಾಗಿದ್ದು, ನೀವು ಯೂಶಲಿ ಗ್ರೂಪ್ ಅಲ್ಲಿ ಇದ್ದಾಗ, ಅದೆಲ್ಲ ಈಗ ಜಪಾನ್ ಅಲ್ಲಿ ಒಂದು ರಿಸರ್ಚ್ ಆಗಿದೆ. ಸೊ ನಾವು ಎಷ್ಟು ಜೊತೆಯಲ್ಲಿ ಇರ್ತೀವಿ, ಒಂದು ಗ್ರೂಪ್ ಒಬ್ಬೊಬ್ರೆ ಒಂಟಿತನಕ್ಕಿಂತ ಗ್ರೂಪ್ ಅಲ್ಲಿ ಇರೋದು, ಆಮೇಲೆ ಯಾವುದೋ ಒಂದು ನಾವು ಆಕ್ಟಿವಿಟಿ ಅಲ್ಲಿ ತೊಡಗಿಸ್ಕೊಳ್ಳೋದು, ಪ್ಲಸ್ ಫುಡ್, ಆ ಫುಡ್ ಅಲ್ಲಿ ನಿಮಿತವಾಗಿದ್ದು, ಧ್ಯಾನ ಮತ್ತೆ ವ್ಯಾಯಾಮ, ಇದಿಷ್ಟನ್ನು ಫಾಲೋ ಮಾಡಿದ್ರೆ ನೀವು 60 ವರ್ಷ ಆದ್ರೂ 20 ವರ್ಷದವ್ರಂಗೆ ಇರ್ತೀರ.
1: ತಮ್ಗೆ ಎಷ್ಟು ವರ್ಷ ಸರ್ ನಾಗರಾಜ್ ಸರ್?
4: 80 ವರ್ಷ
1: ಸರ್. 80 ವರ್ಷ ನೋಡಿ, ನಿಮ್ಮ ಧ್ವನಿಯಲ್ಲಿ 80 ವರ್ಷ ಕಾಣಿಸುತ್ತೆ.
4: 4-5 ಕಿಲೋಮೀಟರ್ ನಡೀತೀನಿ ಸರ್ ಮಂಡಿ ನಾವು ಇದೆ, ಆದ್ರೂ ಸಂತೋಷವಾಗಿ ಸ್ವೀಕರಿಸಿ ಬೆಳಿಗ್ಗೆ ಸಾಯಂಕಾಲ ವ್ಯಾಯಾಮ ಮಾಡ್ಕೊಂಡು ಆರಾಮಾಗಿದ್ದೀನಿ ಸರ್.
1: ಬಹಳ ಬಹಳ ಸಂತೋಷ, ಎಕ್ಸಸೈಸ್ ಮಾಡ್ತಾ ಇದ್ದೀರಿ ಬಹಳ ಸಂತೋಷ. ಆದ್ರೆ ಸ್ಟ್ರೆಸ್ ತಗೋಬೇಡಿ, ಒತ್ತಡ ತಗೊಂಡೇನೆ ಸ್ವಲ್ಪ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಮಂಡಿ ನೋವು ಇರೋದ್ರಿಂದ ಜಾಸ್ತಿ ನಡೆದೇನೆ, ಒಂದ್ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಂಡ್ರೆ ಬಹುಶಃ ಇನ್ನೂ ಚೆನ್ನಾಗಿ
0: ಇರ್ತೀನಿ.
1: ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು ತಮ್ಮ ಜೊತೆ ಮಾತನಾಡಿ. ಎಲ್ಲಕ್ಕೂ ಮೂಲ ನಮ್ಮ ಮನಸ್ಥಿತಿ ಅಲ್ವಾ? ಸೊ ಆ ಮನಸ್ಥಿತಿಯನ್ನ ಸರಿಯಾಗಿ ಸದೃಢಗೊಳಿಸ್ಕೊಂಡ್ ಬಿಟ್ರೆ ನೀವ್ ಹಿಂಗೆ 80 ವರ್ಷ ಆದ್ರೂ ಆರಾಮಾಗಿ ಇರಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು,
0: ಧನ್ಯವಾದಗಳು,
1: ಧನ್ಯವಾದಗಳು. ಎಸ್ ಸರ್, ಮೇಡಮ್, ಬಹುಶಃ ನೀವು ಹೇಳಿದಂಗೆ ನಮ್ಮ ಎಲ್ಲವೂ ಮೂಲ ಒತ್ತಡ. ಒಂದು ನಾವು ಇವತ್ತದು ವಯಸ್ಸಾದವರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ಮಧ್ಯಮವರಾಗಲಿ, ಸೊ ಎಲ್ಲಕ್ಕೂ ಮೂಲ ಒತ್ತಡಗಳೇ. ಯಾವುದೋ ಒಂದು ರೀತಿಯ ಒತ್ತಡವನ್ನು ನಾವು ಈ ರೀತಿ ಅದು ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತೆ, ಕೋಪವಾಗಿ ಪರಿವರ್ತನೆ ಆಗುತ್ತೆ, ಅಸಹಾಯಕತೆವಾಗಿ ಪರಿವರ್ತನೆ ಆಗುತ್ತೆ. ಬಟ್ ಆ ಮೂಲ ಏನಿದೆಯಲ್ಲ ಅದನ್ನು ಸರಿಪಡಿಸಬೇಕು ಅಂತ ಅಂದರೆ ನಮ್ಮ ದಿನಚರಿ ಹೇಗಿರಬೇಕು, ಹಾಗೇನೆ ತಾವು ಒಂದು ಆಹಾರದ ಬಗ್ಗೆ ಹೇಳಿದ್ರಿ. ವಯಸ್ಸಾದವ್ರಿಗೆ ಈ ಎಲ್ಲ ಸಮಸ್ಯೆಗಳಿರುವಾಗ ಆಹಾರ ಸಮತೋಲನ ಕೂಡ ಬಹಳ ಮುಖ್ಯವಾದ್ದು. ಈ ಕುರಿತು ತಾವೇನು
0: ಈ ಆಹಾರದ್ದು ನಾನು ಬರೀ ವಯಸ್ಸಾದವ್ರಿಗೆ ಅಂತಲ್ಲ, ಪ್ರಾಬ್ಲಿ ಇದು ಯಂಗ್ಸ್ಟರ್ಸ್ ಇಂದ ಮೆಸೇಜ್. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಎಲ್ಲಾ ಕಾಯಿಲೆಗಳು, ಮೆಂಟಲ್ ಹೆಲ್ತ್ ಆಗ್ಲಿ ಫಿಸಿಕಲ್ ಹೆಲ್ತ್, ಫುಡ್. ಸೊ ನಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ, ಯೂಶಲಿ ನಾವು ಯಾವುದೇ ಏನೇ ಫುಡ್ ತಗೊಂಡ್ರು ಅದ್ರಲ್ಲಿ ಒಂದ್ ಅಂಶ ಸ್ವೀಟ್ ಇರುತ್ತೆ, ಹೆಚ್ಚಿನ ಗ್ಲೂಕೋಸ್ ಅಂಶ ಸಿಗಂತ ಫುಡ್ಡೇ ನಾವು ತಗೊಳ್ಳೋದು, ಇಲ್ಲ ಪ್ರೊಸೆಸ್ಡ್ ಬೇಕರಿ ಫುಡ್, ಜಂಕ್ ಫುಡ್ಸ್ ತಗೋತೀವಿ. ನಾ ಹೇಳ್ಬೇಕಂದ್ರೆ ನಮ್ಮ ಹಳೇ ಕಾಲದಲ್ಲಿ ಮನೆಯಲ್ಲೇ ಮಾಡಿರೋ ಫುಡ್, ಹೆಚ್ಚು ತರಕಾರಿ ಫ್ರೂಟ್. ಸೊ ಈಗ ಅಗೇನ್ ಆ ಜಪಾನ್ ಸ್ಟಡಿ ಪ್ರಕಾರ ನಮ್ಮ ತಟ್ಟೆಯಲ್ಲಿ 5 ಕಲರ್ ಇರಬೇಕು. ಸೊ 5 ಕಲರ್ ಇದ್ರೆ ಅದು ಬೆಸ್ಟ್ ಫುಡ್ ಅಂತ. ಸೊ ಏನು 5 ಕಲರ್ ಅಂದ್ರೆ, ಒಂದ್ ಹಣ್ಣು, ಒಂದು ತರಕಾರಿ, ಪ್ರೋಟೀನ್ ಇರ ಕಾಳುಗಳು, ಆಮೇಲೆ ಅನ್ನನೋ ಚಪಾತಿನೋ ರೈಸು ಆ ತರದ್ದು. ಸೊ ಇದು ಇದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳೋದು. ಸೊ ಸ್ಪೆಷಲಿ ನಾವು ಫುಡ್ ಒಂದ್ ಸಿಂಪಲ್ ಒಂದು ಡಯಟ್ ಹೇಳಬೇಕು ಅಂದ್ರೆ, ಎದ್ದ ತಕ್ಷಣ ಒಂದ್ ಲೋಟ ಬೆಚ್ಚಗಿರೋ ನೀರು ಕುಡಿಯೋದು. ಸೊ ಇದ್ರಲ್ಲಿ ತುಂಬಾ ತರ ಚರ್ಚೆ ಮಾಡಬಹುದು, ಇದನ್ನೇ ನಾವು ಸಾಕಷ್ಟು ಗಂಟೆಗಳು ಮಾತಾಡ್ಬೋದು. ಏನ್ ಯಾಕಂದ್ರೆ ಈಗ ಫುಡ್ ಡಯಟ್ ಅಲ್ಲಿ ಸುಮಾರು ತರದ್ದು, ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಳ್ತಾರೆ, ಕಾರ್ಬ್ ಡಯಟ್, ಕೀಟೋ ಡಯಟ್ ಅಂತ ತುಂಬಾ ವಿಧ ವಿಧವಾದ ಡಯಟ್ ಬಂದಿದೆ. ಸಿಂಪಲ್ ನಮ್ ಇಂಡಿಯನ್ ಕಲ್ಚರ್ಗೆ ಏನು, ಎದ್ದ ತಕ್ಷಣ ಒಂದು ದೊಡ್ಡ ಗ್ಲಾಸ್ ಬೆಚ್ಚಗಿರೋ ನೀರು ಕುಡಿದು, ನಿಮ್ದು ಏನು ಈ ಶುಗರ್ ಆತರ ಏನು ಇಲ್ದೇ ಇರೋರು ಅಂದ್ರೆ ವಾಕ್, ಒಂದ್ ಸಿಂಪಲ್ ಎಕ್ಸೈಸ್. ಅಗೇನ್ ವಾಕಿಂಗ್ ಎಷ್ಟು ಮತ್ತೆ ಮಾಡಬೇಕು, ಎಷ್ಟು ಎಕ್ಸೈಸ್, ಆದಷ್ಟು ಒಂದ್ ಅರ್ಧ ಗಂಟೆ, ಅಟ್ಲೀಸ್ಟ್ ಅರ್ಧ ಗಂಟೆ ದಿನ ವಾಕ್ ಮಾಡೋದು ಸಾಕಷ್ಟು. ಆಗ್ಲಿಲ್ವಾ, ವಾರದಲ್ಲಿ 3 ದಿನ 3.5 ಗಂಟೆ ವಾಕ್ ಮಾಡಿದ್ರು ಬೆಸ್ಟ್. ಸೊ ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಎಲ್ಲ ಸಿಂಪಲ್ ಏಜ್ ಆದವರಿಗೆ ವಾಕಿಂಗ್ ಬೆಸ್ಟ್. ಆಮೇಲೆ ಟೈಮಿಂಗ್ಸ್, ಈಗ ಬೆಳಿಗ್ಗೆ ತಿಂಡಿ, ಈಗ ಸಿ ಒಬ್ರೊಬ್ರು ಬಾಡಿ ಒಂದೊಂದು ಸಿಸ್ಟಮ್ಗೆ ಹೊಂದ್ಕೊಂಡಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಸೊ ಆದಷ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್, ನಮ್ ಇಂಡಿಯನ್ ಬ್ರೇಕ್ಫಾಸ್ಟ್ ಪ್ರಿಡಾಮಿನೆಂಟ್ಲಿ ಅನ್ನದ ಐಟಮ್ ಇರುತ್ತೆ. ಸೊ ಈಗ ಗದ್ದೆಗೆಲ್ಲ ಕೆಲಸ ಹೋಗೋರ್ದು ಬೇರೆ, ಸೊ ಅವ್ರ ಬಾಡಿಗೆ ಆಗುತ್ತೆ. ಈಗ ಆಫೀಷಿಯಲ್ ವರ್ಕ್ ಮಾಡೋರಿಗೆ ನಾವು ಬೆಳಿಗ್ಗೆನೆ ಈ ರೈಸ್ ಐಟಮ್ ತಿಂದ್ರೆ ಅಷ್ಟು ಒಳ್ಳೆತಲ್ಲ. ಸೊ ಆದಷ್ಟು ರೈಸ್ ಪ್ರಿಡಾಮಿನೆಂಟ್ ಗಿಂತ ಪ್ರೋಟೀನ್, ಈ ಕಾಳುಗಳು ಈಗ ಎಗ್ ತಿನ್ನೋರು ಎಗ್ ಉಪಯೋಗಿಸ್ಕೋಬಹುದು. ಸೊ ಕಾಳು ಆ ತರ ಐಟಮ್ ಬೇಡ, ಮೊಳಕೆ ಕಾಳುಗಳು. ನಾವು ಸಲಾಡ್ಸ್ ಜಾಸ್ತಿ ಇರಬೇಕು, ಫೈಬರ್ ಕಂಟೆಂಟ್ ಜಾಸ್ತಿ ಇರ ಅಂತ ಬ್ರೇಕ್ಫಾಸ್ಟ್ ಅಲ್ಲಿ. ಸೊ ಅದಾದ್ಮೇಲೆ ಒಂದು ಫ್ರೂಟ್.
1: ಮತ್ತೊಂದು ಕರೆ, ನಮಸ್ತೆ. ಹಲೋ
5: ನಮಸ್ತೆ, ಪ್ರಕಾಶ್ ಸರ್ ಮೈಸೂರಿಂದ.
1: ಪ್ರಕಾಶ್ ಅವರೇ ಮಾತಾಡಿ, ತಮ್ಮ
5: ಮೈಸೂರಿಂದ
1: ಪ್ರಶ್ನೆ ಕೇಳಿ ಕೇಳಿ ಕೇಳಿ ಕೇಳಿ.
0: ನಮಸ್ಕಾರ ಸರ್, ಹೇಳಿ.
5: ವಯಸ್ಸು ಡಾಕ್ಟರ್ ಇದ್ದಾರಾ?
0: ನಮಸ್ಕಾರ, ನಾನೇ ಡಾಕ್ಟರ್ ಮಾತಾಡೋದು, ಹೇಳಿ ಹೇಳಿ ಪ್ರಕಾಶ್ ಅವರೇ.
5: ನಮಸ್ತೆ ಡಾಕ್ಟರ್.
0: ನಮಸ್ತೆ.
5: ನಮಸ್ತೆ ಪ್ರಕಾಶ್ ಅಂತ, ನನ್ನ ಏಜ್ 70 ವರ್ಷ, ವೆಯ್ಟ್ 62 kg.
0: ಹೇಳಿ ಸರ್.
5: ಹೈಟ್ 5.2.
0: ಓಕೆ.
5: ನನಗೆ 3 stents ಹಾಕಿದ್ದಾರೆ.
0: ಓಕೆ.
5: ಒಂದ್ ಸ್ವಲ್ಪ ಆಹಾರ ವಿಹಾರದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಮತ್ತೆ ಪ್ರಯಾಣದ ಬಗ್ಗೆ, ಪ್ರಯಾಣ ಮಾಡಬಹುದಾ ಹಿಂಗೆ ಅಂತ. 2 ವರ್ಷ ಆಗಿದೆ.
0: ಸರಿ, ಈಗ ಅದೇ ಆಹಾರ ವಿಧಾನನೇ ಹೇಳ್ತಾ ಇದ್ದೆ. ಒಂದು ಅದೇ ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ ಹೆಚ್ಚಿಗಿಂತ ತರಕಾರಿ ಹಣ್ಣು ಅಂತದಿರ್ಬೇಕು. ಆಮೇಲೆ ಟೈಮಿಂಗ್ಸ್, ನೀವು ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ಮಧ್ಯಾಹ್ನ, ಇನ್ ಬಿಟ್ವೀನ್ 11 o'clock. ಸೊ ಯೂಶಲಿ ನಾವು ಏಜ್ ಆದವ್ರಿಗೆ 11 o'clock ಒಂದು ಚಿಕ್ಕ ಸ್ನ್ಯಾಕ್ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಅನ್ ಮಾತ್ರಕ್ಕೆ ಬಿಸ್ಕೆಟ್ಟು ಪಫು ಅಂತದಲ್ಲ. ಸೊ ಚಿಕ್ಕ ಸ್ನ್ಯಾಕ್ ಯೂಶಲಿ ಸೌತೆಕಾಯಿ ಇರ್ಬೋದು, ಇಲ್ಲ ಒಂದೆರಡು ಪೀಸ್ ಹಣ್ಣು ಇರ್ಬೋದು, ಆ ಥರದ್ದು ಒಂದು ಸ್ನ್ಯಾಕ್ 11 o'clock. ಮತ್ತೆ 1-1.5 ನಿಮ್ಮದು ಫುಡ್ ಮೇನ್. ನಮ್ದು ಫುಡ್ಡಲ್ಲಿ ಫಸ್ಟ್ ನಾವು ಊಟ ಮಾಡೋತ್ತಿಗೆ ಏನು ಪಲ್ಯ ಇದೆಯಲ್ಲ ಅದನ್ನ ಫಸ್ಟ್ ತಿನ್ಬೇಕು. ಪಲ್ಯ ತಿಂದಾದ್ಮೇಲೆ ಕಾಳುಗಳು, ಅದೇ ಅದೇ. ಸೊ ಪಲ್ಯ ನೀವು ಮನೆಯಲ್ಲಿ ಪಲ್ಯ ಮಾಡಿಲ್ಲ ಅಂದ್ರೆ ಸಾಂಬಾರಲ್ಲಿರೋ ತರಕಾರಿನ ಫಸ್ಟ್ ತಿನ್ನಿ. ಸೊ ಎಷ್ಟು ನಾವು ಫಸ್ಟ್ ಬಾಡಿಗೆ ಫೈಬರ್ ಕೊಡ್ತೀವಲ್ಲ ಅವಾಗ ಗ್ಲೂಕೋಸ್ನ ಇಮಿಡಿಯೇಟ್ ಆಗಿ ಅದು ಹೀರ್ಕೊಳ್ಳಲ್ಲ. ಸೊ ಫಸ್ಟ್ ತರಕಾರಿ ಏನು ಪಲ್ಯ ಇದೆ ಅದು, ಆಮೇಲೆ ಕಾಳಿಂದ ಐಟಮು, ಲಾಸ್ಟಿಗೆ ನಿಮ್ದು ಚಪಾತಿನ ಮುದ್ದೆನ ರೈಸು ಏನಿರುತ್ತೆ ಅದನ್ನ ತಿನ್ನಿ. ಆದಷ್ಟು ರೈಸ್ನ ಕಂಪ್ಲೀಟ್
5: ಆಗಿ
0: ಸರ್ ಹೇಳಿ. ನಿಮ್ಮ ಕಂಪ್ಲೀಟ್ ಹೆಲ್ತ್ ಡಿಟೇಲ್ ನನಗೆ ಗೊತ್ತಿಲ್ಲ. ನಿಮ್ಗೆ ಟ್ರೀಟ್ ಮಾಡಿರೋ ಡಾಕ್ಟ್ರು ಏನು ಆ ಥರ ಕಿಡ್ನಿ ಸಮಸ್ಯೆ ಬೇರೆ ಥರ ಏನು ಸಮಸ್ಯೆ ಇಲ್ಲ, ಬೇರೆ ಎಲ್ಲ ಚೆನ್ನಾಗಿದೆ ಅಂದರೆ ಮುದ್ದೆ ತಿನ್ಬೋದು. ನಾನು ನಿಮ್ದೆಲ್ಲ ರಿಪೋರ್ಟ್ ನೋಡ್ದಲ್ಲೇ ನಾನು ನೀವು ಇದು ತಿನ್ಬೇಕು ತಿನ್ಬಾರ್ದು, ಹಾಂ ನಾನು ಜನರಲ್ ಆಗಿ ಇದು ಹೇಳ್ತಾ ಇರೋದು. ಸೊ ನೀವು ಮುದ್ದೆನೋ ಇಲ್ಲ ಚಪಾತಿ ಅಥವಾ ರೈಸ್ ತಗೋಬಹುದು, ರೈಸ್ನು ಅಷ್ಟೇ ಬರೀ. ಸೊ ನಾವು ಯೂಶಲಿ ಊಟ ಕೂರ್ತಿದ್ದಂಗೆ ಅನ್ನದ ಐಟಮ್ ತಿನ್ಬಿಡ್ತೀವಿ ಫಸ್ಟ್, ಅದನ್ ಮಾಡ್ದಲೆ ಫಸ್ಟ್ ಪಲ್ಯ ಕಾಳು ಅದೆಲ್ಲ ತಿನ್ಬಿಟ್ಟು ಮುದ್ದೆ ಅಥವಾ ರೈಸ್ ಏನ್ ತಗೋತೀರಾ ತಗೊಂಡು ಸಂಜೆನು ಒಂದ್ ಸ್ಮಾಲ್ ಸ್ನಾಕ್. ಆದಷ್ಟು ನಿಮ್ದ ರಾತ್ರಿ ಊಟನ ಎಷ್ಟು ಬೇಗ ತಿಂತಿರೋ ಅಷ್ಟು ಒಳ್ಳೇದು, ಯೂಶಲಿ 8 o'clock ಒಳಗಡೆ. ಬಟ್ ಇಮಿಡಿಯೇಟ್ ಆಗಿ ನಾವು ತಕ್ಷಣ ಟೈಮಿಂಗ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನೈಟ್ ಕೂಡ ಸ್ವಲ್ಪ ಲೈಟ್ ಫುಡ್ ಇರಲಿ. ರಾತ್ರಿ ತುಂಬಾ, ರಾತ್ರಿ ಹೊತ್ತು ದೊಡ್ಡ ಅಂದ್ರೆ ಮುದ್ದೆ ತಿನ್ನೋದು ಇಲ್ಲ ತುಂಬಾ ಹೆವಿ ಆಗಿ ತಗೊಳ್ಳೋದು ಬೇಡ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಫುಡ್ ತಿಂದ್ಮೇಲೆ ತಿಂದ ತಕ್ಷಣ ಒಂದ್ 10 ನಿಮಿಷ ವಾಕಿಂಗ್, ಇದು ತುಂಬಾ ಚೇಂಜಸ್ ಸಿಗುತ್ತೆ. ಸೊ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡಷ್ಟು ಟೈಮ್ ಇಲ್ಲ, ಬಟ್ ನೀವು ಯಾವಾಗ ಫುಡ್ ತಗೋತೀರಾ ಒಂದ್ 10 ನಿಮಿಷ ತಿಂದ ತಕ್ಷಣ ಒಂದ್ 10 ನಿಮಿಷ ವಾಕಿಂಗು. ಆಮೇಲೆ ನೀವು ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ನೀವು ನಿಮ್ಮ ಮಾತ್ರೆಗಳನ್ನ ಕರೆಕ್ಟ್ ಟೈಮಿಗೆ ತಗೋಬೇಕು. ಬೆಳಗ್ಗೆ 8:30, ಮಧ್ಯಾಹ್ನ 1:30, ರಾತ್ರಿ 8:30, ತುಂಬಾ ಯಾವ್ದಾದ್ರು ಅಬ್ನಾರ್ಮಲ್
1: ಟೈಮಿಂಗ್ಸ್
0: ಅದೇ ಟೈಮಿಗೆ ತಗೋಬೇಕು. ಆಮೇಲೆ ರೆಗ್ಯುಲರ್ ಫಾಲೋಅಪ್. ಹಾರ್ಟ್ ಪೇಷಂಟ್ಗಳು ಕೂಡ ಟ್ರಾವೆಲ್ ಮಾಡ್ಬೋದು. ಸೊ ಟ್ರಾವೆಲ್ ಮಾಡೋಕ್ಕೂ ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡು ಟ್ರಾವೆಲ್ ಮಾಡೋದು ಅಂದ್ರೆ ಮಧ್ಯದಲ್ಲಿ ಒಂಚೂರು ಕಾಲಿಂದ ಎಕ್ಸಸೈಸ್ ಅಥವಾ 1 hour ಆದ್ಮೇಲೆ ನಡೆಯೋದು, ಅಂದ್ರೆ ಫ್ಲೈಟ್ ಇಲ್ಲ ಟ್ರೈನ್ ಅಲ್ಲಿ ಇದ್ರೆ ಒಂಚೂರು ಅಲ್ಲೇ ನಡೆಯೋದು ಅಂತದ್ ಮಾಡ್ಬೇಕು. ನೀವು ಟ್ರಾವೆಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಹಾರ್ಟ್ ಡಾಕ್ಟರ್ ಯಾರು ನೋಡಿದ್ದಾರೆ ಅವರಿಂದ ಒಂದು ಕ್ಲಿಯರೆನ್ಸ್ ತಗೊಂಡು ಹೊರಡ್ಬೋದು. ಟ್ರಾವೆಲ್ಲೇ ಮಾಡಬಾರ್ದು ಅಂತ ಏನು ಇಲ್ಲ, ನೀವು ಕೆಲವು ಪ್ರಿಕಾಷನ್ಸ್ ತಗೋಬೇಕು ಅದನ್ನ ತಗೋಬೇಕು.
5: 100 kilometers, 120 kilometers ಬಸ್ ಪ್ರಯಾಣ ಮಾಡಬಹುದಂತ ಕೇಳಿ
0: ಮಾಡ್ಬೋದು. ನೀವು ಬಸ್ ಅಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಕಾಲ್ನ ನೀಡೋದು, ಪಾದನ ಮೂವ್ಮೆಂಟ್ ಮಾಡೋದು ಆ ತರ ಮಾಡ್ಬೇಕು.
1: ನಮಸ್ತೆ ಸರ್. ಎಸ್ ಮೇಡಮ್, ಬಹುಶಃ ಸಾಕಷ್ಟು ಜನಕ್ಕೆ ಈ ತರದ ಅನುಮಾನಗಳಿರುತ್ತೆ. ಸೊ ಬಹುಶಃ ತಾವಿಳದಂಗೆ ತಮ್ಮ ರೆಗ್ಯುಲರ್ ವೈದ್ಯರನ್ನು ಕೇಳಬಹುದು ಅಥವಾ ತಮ್ಮ ಈ ತರದ ಒಂದು ಸಮಯ ಬಳಸಿಕೊಂಡು ಅಲ್ಲೂ ಕೂಡ ಕೇಳಬಹುದು. ಒಂದು ಆಹಾರ ಪದ್ಧತಿ ಬಗ್ಗೆ ನೀವು ಬಹಳ ಹೇಳ್ತಾ ಇದ್ರಿ, ನನಗೆ ಬಹಳ ಬೇಸರ ಇರೋದು ಅಥವಾ ನನಗೆ ಒಂದು ಒಂದು ಪ್ರಶ್ನೆ ಕೂತಿರೋದು, ಮನುಷ್ಯನ ದೇಹದ ಬೆಳವಣಿಗೆಗೆ ಏನೇನು ಆಹಾರ ಬೇಕು, ಯಾವ್ಯಾವೆಲ್ಲ ರೀತಿಯಲ್ಲಿ ನಾವು ತಗೊಳ್ಬೇಕಾಗತ್ತೆ, ಅಥವಾ ಪ್ರೋಟೀನು ವಿಟಮಿನು ಏನೇನಿದೆ, ಬಸ್ ಅದು ಬೇಸಿಕ್ ಜ್ಞಾನದ ಕೊರತೆನೇ ನಮ್ಮಲ್ಲಿ ಬಹುತೇಕ ಜನರಿಗಿದೆ ಅಂತ ಅನ್ಸುತ್ತೆ. ಇದು ಈವನ್ ಶಾಲೆಯಲ್ಲೂ ಅಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ ನಮಗೆ. ಇದು ಬೇಕು, ನನ್ನ ದೇಹ ದಷ್ಟಪುಷ್ಟವಾಗಿದೆ ಅಂದರೆ ಇರಬೇಕು ಅಂತ ಹೇಳಿದರೆ, ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದರೆ ಆಹಾರಗಳೇ ಮೊದಲ ಆದ್ಯತೆ ಕೊಡಬೇಕಾಗತ್ತೆ. ಬಹುಶಃ ಅದರ ಒಂದು ಜ್ಞಾನದ ಕೊರತೆ ಇದೆ ಅಂತ ನನಗನ್ಸುತ್ತೆ. ಆ ಜ್ಞಾನದ ಕೊರತೆಯನ್ನು ನೀಗಿಸ್ಲಿಕ್ಕೆ ಏನು ಮಾಡ್ಬೋದು ಅಂತ ತಮ್ಮನ್ನ ಕೇಳ್ತೀನಿ, ಆದರೆ ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೀನಿ. ನಮಸ್ತೆ.
6: ನಮಸ್ತೆ ಸರ್.
1: ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ?
6: ಸರ್, ನನ್ನ ಹೆಸರು ತುಳಸಿ ಮಾಲ ಅಂತ.
1: ಎಲ್ಲಿಂದ?
6: ಇದು ಜೆಎಸ್ಎಸ್ ಸುತ್ತೂರು.
1: ಸುತ್ತೂರಿಂದ ಮಾತಾಡ್ತಿದ್ದೀರಾ?
6: ಹಿರಿಯರ ಮನೆಯಿಂದ ಮಾತಾಡ್ತಾ ಇರೋದು ಸರ್.
1: ಓ ಹೋ ಹೋ, ತಮಗೆ ಎಷ್ಟು ವರ್ಷ? ನಾನಿಲ್ಲ, ಯಾವ ಚಿಕ್ಕ ಹುಡುಗಿ ಮಾತಾಡ್ತದೆ ಅನ್ಕೊಂಡೆ ಮೇಡಮ್.
6: ಥ್ಯಾಂಕ್
1: ಯು, ಥ್ಯಾಂಕ್ ಯು.
6: ಥೈರಾಯ್ಡ್ ಪ್ರಾಬ್ಲಮ್ ಇದೆ ಸರ್. ಸ್ವಲ್ಪ ವೆಜಿಟೇಬಲ್ಸ್ ಅಲ್ಲಿ ಯಾವ್ದು, ಈ ಮೂಲಂಗಿ, ಗೆಡ್ಡೆಕೋಸು.
1: ತುಳಸಿ ಮೇಡಮ್, ಈಗ ನೀವು ಹಿರಿಯರನ್ನ ನೋಡ್ಕೊಳ್ತಾ ಇದ್ದೀರಾ ಅಥವಾ ನೀವೇ ಅಲ್ಲಿ ಆಶ್ರಯ ತಗೊಂಡಿದ್ದೀರಾ? ಬಹಳ ಸಂತೋಷ, ನಿಮ್ಮ ಧ್ವನಿ ನೋಡಿ ಎಷ್ಟು ಸಂತೋಷವಾಗಿದೆ. ಸೊ ಆ ಸಂತೋಷಕ್ಕೆ ಇನ್ನೂ ಸಂತೋಷವಾಗಿರ್ಬೇಕಂದ್ರೆ ಈ ಥೈರಾಯ್ಡ್ ಏನೋ ಹೇಳಿದ್ರಲ್ಲ, ಅದಕ್ಕೆ ಏನಾದ್ರು ಒಂದು ಟಿಪ್ಸ್ ಕೇಳ್ತಾ ಇದ್ರಿ, ಕೊಡ್ತಾರೆ ತಗೊಳ್ಳಿ.
0: ನಮಸ್ಕಾರ ತುಳಸಿ ಮೇಡಮ್. ಇವದೇ ಥೈರಾಯ್ಡ್ ಕಡಿಮೆ ಇದೆಯಾ ನಿಮಗೆ? ಅಂದ್ರೆ ಥೈರಾಯ್ಡ್ ಕಡಿಮೆ ಇರೋದಕ್ಕೆ ಮಾತ್ರ ತಗೋತಾ ಇದ್ದೀರಾ?
6: ಅಲ್ಲ ಸರ್, 2006 ಅಲ್ಲಿ ನನಗೆ ಗೊತ್ತಾಗಿದ್ದು ಮೆನೋಪಾಸ್ ಟೈಮ್ ಅಲ್ಲಿ. ಅವಾಗ ತುಂಬಾ ಹೈ ಇದೆ ಅಂತೇಳಿ 100 ಇದು ತಗೋತಾ ಇದ್ದೆ. ಆಮೇಲೆ 3 ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಲ್ಲ
0: ಮೇಡಮ್,
6: ಅವಾಗ ಮಾಡಿಸ್ತಾ ಅದೇ 75, 50, 25 ಹಿಂಗೆ ಇದು ಮಾಡ್ತಾರಲ್ವ. ಇವಾಗ ನಾನು ಇಲ್ಲೇ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಈಗ ನಾನು 50 ಇದು ತಗೋತಾ ಇದ್ದೀನಿ ಟ್ಯಾಬ್ಲೆಟ್. ಅದೇ ಅದಕ್ಕೆ ಕೆಲವು ವೆಜಿಟೇಬಲ್ಸ್ ನ ಮೂಲಂಗಿ, ಗೆಡ್ಡೆ ಕೋಸು, ಅದೇ ಭೂಮಿ ಕೆಳಗಡೆ ಬೆಳೆಯುತ್ತಲ್ಲ ಅದನ್ನೆಲ್ಲ
0: ಕರೆಕ್ಟ್. ತುಳಸಿ ಅವರೇ, ನೀವು ಹೇಳಿದ್ದು ಗೊತ್ತಾಯ್ತು. ಸೊ ನಿಮ್ಮ ಥೈರಾಯ್ಡ್ ಇಂದಕ್ಕೆ ನಿಮಗೆ ಸಾಕಷ್ಟು ಮಾಹಿತಿ ಇದೆ, ನೀವು ಹೇಳಿದ್ದೆಲ್ಲ ಕರೆಕ್ಟು. ಈಗ ಈ ಗೆಡ್ಡೆಕೋಸು, ಹೂಕೋಸು, ಎಲೆಕೋಸು, ಸಾಮಾನ್ಯ ನಾವು ಥೈರಾಯ್ಡು ಕಡಿಮೆ ಇದ್ದಾಗ, ನೀವು ಅದೇ ಹೇಳ್ತಿದ್ದೀರಾ ಅಲ್ವಾ ನಂಬರ್ ಜಾಸ್ತಿ ಇತ್ತು ಅಂತ, ಅದು ಬೇಸಿಕಲಿ ನಿಮ್ಮಲ್ಲಿ ಉತ್ಪತ್ತಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಿಮಗೆ ಆ ಮಾತ್ರೆ ಕೊಟ್ಟಿರ್ತಾರೆ. ಈಗ ತರಕಾರಿಲಿ ಇದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತೇನಿಲ್ಲ. ಈ ಗೆಡ್ಡೆಕೋಸು, ಎಲೆಕೋಸು, ಹೂಕೋಸು ನಾವು ಆದಷ್ಟು ನಿಯಮಿತವಾಗಿ ಬಳಸಿ ಅಂತ ಹೇಳ್ತೀವಿ. ಕೆಲವರು ಏನ್ ಮಾಡ್ತಾರೆ, ಈ ಎಲೆ ಕೋಸಿನ ಪದಾರ್ಥ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡ್ತಾರೆ. ಅದು ಹಿಂದೆ ನಮ್ಮಲ್ಲಿ ಇನಿಷಿಯಲಿ ನಮ್ಮ ದೇಶದಲ್ಲಿ ಈ ತರ ಥೈರಾಯ್ಡ್ ಸಮಸ್ಯೆ ಬಂದಾಗ ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ ಅಂತ ಒಂದು ಪರಿಸ್ಥಿತಿ ಇತ್ತು. ಈಗ ನಮ್ದು ಸಾಲ್ಟ್ ಕೂಡ ಅಯೋಡೈಸ್ಡ್ ಸಾಲ್ಟ್ ಅದೆಲ್ಲ ಇರೋದ್ರಿಂದ ತುಂಬಾ, ಈಗ ಡೇ ದಿನ ಅದನ್ನ ಯೂಸ್ ಮಾಡಬೇಡಿ. ತಿಂಗಳಲ್ಲಿ ಒಂದ್ಸಲಿ ಯೂಸ್ ಮಾಡೋದು ಪರವಾಗಿಲ್ಲ, ಬಟ್ ನಿಯಮಿತವಾಗಿ ಬಳಸಿ. ನೀವು ಹೇಳಿದ್ದೆಲ್ಲ ತರಕಾರಿಗಳನ್ನು ಅಪರೂಪಕ್ಕೆ ಒಂದೊಂದ್ಸಲಿ ಉಪಯೋಗಿಸ್ಬೋದು.
6: ದಿನ ಬೇಡ. ಆಶ್ರಮದಲ್ಲಿ ಇರುತ್ತೆ ಮೂಲಂಗಿ ಸಾರು ಇರುತ್ತೆ, ಕೋಸ್ ಪಲ್ಯ ಇರುತ್ತೆ, ತಿನ್ಲೇಬೇಕಾಗುತ್ತೆ.
0: ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಆತರ ನೀವು ಆ ಕ್ವಾಂಟಿಟಿಲಿ ತಿನ್ನೋದು, ಯಾರಿಗದನ್ನ ನಾವು ಹೇಳೋದು ಅಂದ್ರೆ, ಕೆಲವರು ದಿನಾ ಗೆಡ್ಡೆಕೋಸು, ದಿನಾ ಹೂಕೋಸು, ಆತರ ಒಳ್ಳೇದಲ್ಲ ಇದರಲ್ಲಿ. ಯಾಕಂದ್ರೆ ಅದರಲ್ಲಿ ಬೇರೆ ತರವಾದ ಪೌಷ್ಟಿಕಾಂಶಗಳು ಇರುತ್ತೆ. ಡೈಲಿ ಬೇಸಿಸ್ ಮೇಲೆ ಬೇಡ. ನೀವು ಆಶ್ರಮದಲ್ಲಿ ಕೂಡ ಫುಡ್, ಅಲ್ಲಿ ನಾನು ಕೂಡ ಫುಡ್ ಟೇಸ್ಟ್ ಮಾಡಿದೀನಿ, ಪ್ಲಸ್ ಅಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಕೊಡ್ತಾರೆ. ಸೊ ಅದರದ್ದು ಏನು ಸಮಸ್ಯೆ ಇಲ್ಲ, ನೀವು ತಗೋಬಹುದು.
6: ಆಮೇಲೆ ಬೆಳಿಗ್ಗೆ ಬಿಸಿ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ, ಆ ತರ ಕುಡಿಬೇಕು?
0: ರೂಲ್ಸ್ ಅಂತೇನು ಇಲ್ಲ. ನೀವು ಬೆಚ್ಚಗಿರೋ ನೀರು ಕುಡಿದ್ರೆ ಒಳ್ಳೇದು, ಅಂದ್ರೆ ನಮ್ಮಲ್ಲಿ ನಾವು ಜೀರ್ಣ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ. ಈಗ ನೀವು ಮಿಕ್ಸಿಗೆ ಫಸ್ಟ್ ನೀರು ಹಾಕ್ತೀರಾ ಅಲ್ವಾ, ಸ್ವಲ್ಪ ಸಾಮಗ್ರಿಗಳು ಅಂಟ್ಕೋಬಾರ್ದು ಅಂತ ಆತರ. ಹಾಗೇನೆ ಒಂದ್ ಲೋಟ ಬೆಚ್ಚಗಿರೋ ನೀರು ಕುಡಿಯೋದು ನಿಮಗೆ ಜೀರ್ಣ ಶಕ್ತಿ ಚೆನ್ನಾಗಾಗ್ಲಿ ಅಂತ ಹೇಳೋದು.
1: ತುಳಸಿ ಮೇಡಮ್,
6: ಆಮೇಲೆ ಇನ್ನೊಂದು ಮೇಡಮ್, 3 ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕಾ ಅಥವಾ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆದ್ರೆ ಪರವಾಗಿಲ್ವಾ ಮೇಡಮ್?
0: 3 ಐಡಿಯಲಿ ಹೌದು ಮಾಡಿಸ್ಬೇಕು, 1 ಆಚೆ ಇಚ್ಛೆ ಆದ್ರೆ ಪರವಾಗಿಲ್ಲ. ಪರವಾಗಿಲ್ಲ, ಒಂದ್ ತಿಂಗಳು ಆಚೆ ಈಚೆ ಪರವಾಗಿಲ್ಲ, ವರ್ಷಗಟ್ಟಲೆ ಮಾಡಿಸ್ದಲೇ ಇರಬೇಡಿ. 3 months ಪ್ಲಸ್ ಆರ್ ಮೈನಸ್ 1 ತಿಂಗಳು ತೊಂದರೆ ಇಲ್ಲ.
7: ಒಂದು ಮೇಡಮ್ ಹೇಳಿದ್ರು ಮಿಕ್ಸಿಗೆ ನೀರ್ ಹಾಕೋದ್ರ ಬಗ್ಗೆ, ಇನ್ನೊಂದು ಅವ್ರು ಬೆಚ್ಚಗಿರೋ ನೀರ್ ಕುಡಿಬೇಕು ಅಂತಾನು ಹೇಳಿದ್ರು. ಆದ್ರೆ ಬೆಚ್ಚಗಿರೋ ಈಗ ನೀವು ಸಾಮಾನ್ಯ ಎಣ್ಣೆ ಜಿಡ್ಡೆ ಎಲ್ಲ ಆದ್ರೆ ಕೈನ ತಣ್ಣೀರ್ ತೊಳೆದ್ರೆ ಚೆನ್ನಾಗ್ ಹೋಗುತ್ತೆ, ಬಿಸಿನೀರಲ್ಲಿ ತೊಳೆದ್ರೆ ಚೆನ್ನಾಗ್ ಹೋಗುತ್ತಾ? ಬಹುಶಃ ಅದು ಕೂಡ, ಅದು ಬೆಚ್ಚಗಿರೋ ನೀರು ಗಂಟ್ಲಲ್ಲಿ ಹೋದ್ರೆ ಗಂಟ್ಲಲ್ಲಿರುವ ಒಂದಷ್ಟು ಕ್ಲೀನ್ ಕೂಡ ಆಗಬಹುದು. ಆ ಕಾರಣಕ್ಕೆ ಎರಡು ಉದ್ದೇಶಕ್ಕೂ ಕೂಡ ಒಂದು ಬೆಚ್ಚಗಿರೋ ನೀರನ್ನು ಕುಡಿ ಅಂತ ಹೇಳ್ತಾರೆ. ಅದು ಪ್ರತಿಯೊಬ್ರು, ನೀವಂತಲ್ಲ ಪ್ರತಿಯೊಬ್ರು ಕೂಡ ಬಳಸಿದ್ರೆ ಒಳ್ಳೆಯದು. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ,
6: ಧನ್ಯವಾದ, ಥ್ಯಾಂಕ್ ಯು.
7: ಎಸ್ ಮೇಡಮ್, ಸೊ ಬಹುಶಃ ಈ ಥರದ ಒಂದು ಜ್ಞಾನ ಸಿಕ್ಕಿದ್ರೆ ಎಷ್ಟೋ ಕಾಯಿಲೆಗಳನ್ನು ನಾವು ನಿಯಂತ್ರಿಸ್ಕೊಳ್ಬಹುದು, ನಿರ್ವಹಣೆ ಮಾಡ್ಕೊಳ್ಬಹುದು. ಆ್ಯಂಡ್ ಮುಂಜಾಗ್ರತೆಯನ್ನು ವಹಿಸಿದ್ರೆ ಬರದ ನೀರಂಗು ಕೂಡ ನೋಡ್ಕೊಳ್ಬಹುದು. ಅದು ಈವನ್ ರುದ್ರಲ್ಲೂ ಕೂಡ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ವಯೋಸಹಜ ತೊಂದರೆಗಳು ಬರುತ್ತೆ ಅಂತ, ಬಟ್ ಅದರಿಂದ ದೂರ ಇರೋಕ್ಕೂ ಅವಕಾಶಗಳಿದೆ ಅಂತ ಹೇಳ್ತಾ ಇದ್ರಿ. ಹೇಗೆ ಮೇಡಮ್? ಅಂದರೆ ಒಂದು ಆಹಾರ ಪದ್ಧತಿಯನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವ್ಯತ್ಯಾಸ ಇರುತ್ತೋ, ಅಥವಾ ಕಾಮನ್ ಆಗಿ ವೃದ್ಧರು ಏನಾದ್ರು ಇದೇ ರೀತಿ ಆಹಾರ ಪದ್ಧತಿ ಅಳವಡಿಸ್ಕೋಬೇಕಂತ ಇದೆ?
0: ಯೂಶಲಿ ಎಲ್ಲರೂ ಜನರಲ್ ಆಗಿ ಹೇಳೋದು ಕಷ್ಟ, ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಹೆಲ್ತ್ ಇರುತ್ತೆ. ಕೆಲವರಿಗೆ ಈ ಶುಗರ್ ಇದ್ದಿದ್ದ ಪೇಷಂಟ್ ಕೆಲವ್ದು ನಾವು ತಿನ್ಬೇಕು ತಿನ್ಬಾರ್ದು ಅಂತೀವಿ, ಬಿ ಪಿ ಇದ್ದಾಗ ಉಪ್ಪಿಂದು. ಸೊ ಎಲ್ಲರಿಗೂ ಇದೇ ಕಂಪಲ್ಸರಿ ಅಂತ ಹೇಳಕ್ ಆಗಲ್ಲ. ಸೊ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ತಿನ್ನೋ ಕ್ರಮ, ನಾ ಮುಂಚೆನೋ ಇನ್ನೊಬ್ರು ಕಾಲರಿಗೆ ಹೇಳ್ದಂಗೆ, ಫಸ್ಟ್ ಯಾವುದೇ ಏನೇ ಪೇಷಂಟ್ ಆದ್ರೂ ತರಕಾರಿನ ನಮ್ ಪ್ಲೇಟ್ ಇದೆ ಅಂದಾಗ ಆ ಪ್ಲೇಟ್ ಅಲ್ಲಿ ಫಸ್ಟ್ ತರಕಾರಿ ತಗೋಬೇಕು. ಈಗ ಅಗೇನ್ ಕೆಲವರಿಗೆ, ಕೆಲವು ಹಾರ್ಟ್ ಪೇಷಂಟ್ ಕೆಲವು ಬೇರೆ ತರ ಮಾತ್ರೆಗಳಲ್ಲಿ ಇರ್ತಾರೆ, ಅವರಿಗೆ ನಾವು ತರಕಾರಿ ಸೊಪ್ಪು ಹೆಚ್ಚಿಗೆ ತಿನ್ಬೇಡಿ ಅಂತೀವಿ. ಸೊ ಈಗ ನಾನು ಹೇಳೋ ಅಡ್ವೈಸ್ ಅವರಿಗೆ ಆಗಲ್ಲ. ಸೊ ಜನರಲ್ ಆಗಿ ಹೆಲ್ದಿ ಆಗಿದ್ದಾರೆ ಅಂದ್ರೆ, ಫಸ್ಟ್ ನಮ್ ಪ್ಲೇಟ್ ಅಲ್ಲಿ ಫೈಬರ್ ಕಂಟೆಂಟ್, ಏನು ತರಕಾರಿ ಇದೆ ಹಸಿರು ಆಗಿ ಏನು ಕಾಣುತ್ತೆ ಅದನ್ನ ಫಸ್ಟ್ ತಿನ್ಬೇಕು. ಸೊ ಅವಾಗ ನಾವು ಅದನ್ನ ಫಸ್ಟ್ ತಿನ್ನೋದ್ರಿಂದ ಏನಾಗುತ್ತೆ, ಬಿಕಾಸ್ ಅದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ, ಅದು ಕ್ಲೀನ್ ಆಗಿ ಅಬ್ಸಾರ್ಬ್ ಆಗುತ್ತೆ, ಕಂಪ್ಲೀಟ್ ಆಗಿ ದೇಹಕ್ಕೆ ಹೋಗುತ್ತೆ. ಏನು ನಾವು ಮಾತ್ರೆಗಳು, ಮಲ್ಟಿವಿಟಮಿನ್ ಮಾತ್ರೆಗಳಲ್ಲಿ ಸಿಗ್ಬೇಕಾಗಿರೋದೆಲ್ಲ ಚಿಕ್ಕ ಚಿಕ್ಕ ಮಿನರಲ್ಸ್ ಏನ್ ಬೇಕು ಅದರಲ್ಲಿರುತ್ತೆ. ಅದಾದ್ಮೇಲೆ ಕಾಳು ತಗೊಂಡಾಗ ಪ್ರೋಟೀನ್ ಕೂಡ ಸಿಗುತ್ತೆ. ಲಾಸ್ಟ್ ಅಲ್ಲಿ ನಾವು ಈ ಕಾರ್ಬೋಹೈಡ್ರೇಟ್, ಈ ನಮ್ಮ ಅನ್ನ ಆಗ್ಲಿ, ಗೋಧಿ ಇದಾಗ್ಲಿ, ರಾಗಿ ಇದಾಗ್ಲಿ, ಅದನ್ನ ಲಾಸ್ಟಿಗೆ ತಿಂದಾಗ ಏನಾಗುತ್ತೆ, ಅದು ಸಡನ್ ಆಗಿ ನಮ್ಮ ದೇಹದಲ್ಲಿ ಜಾಸ್ತಿ ಆಗಲ್ಲ. ಸೊ ಈ ಮೆಥಡ್ ನ ಎಲ್ಲರೂ ಫಾಲೋ ಮಾಡಿದ್ರೆ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಒಂದು ವೆಯ್ಟ್ ಮೇಂಟೈನ್ ಆಗುತ್ತೆ, ಪ್ಲಸ್ ಶುಗರ್ ಅಂತ ಕೂಡ ಕಂಟ್ರೋಲ್ ಬರುತ್ತೆ.
7: ಖಂಡಿತ ಖಂಡಿತ ಮೇಡಮ್, ಈ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಇವತ್ತು ತಾವು ಹೇಳ್ದಂಗೆ ಅದು ವಯಸ್ಸು ಅಲ್ಲ, ಯಾವುದೇ ವಯಸ್ಸಲ್ಲಾದರೂ ಬಹಳ ತೊಂದರೆಗಳು ಬರುತ್ತೆ. ಈ ಆಹಾರದ ಜ್ಞಾನ ನಮಗೆ ಇರಲೇಬೇಕಾಗುತ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಎಸ್ ಮೇಡಮ್, ಮತ್ತೊಂದು ಕಡೆ ತಗೊಂಡ್ಬಿಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
8: ನನ್ನ ಹೆಸರು ಮಂಜುನಾಥ್.
7: ಮಂಜುನಾಥ್ ಅವರು
8: ಸ್ವೀಡನ್ ಇಂದ ಮಾತಾಡ್ತಾ ಇದ್ದೀನಿ.
7: ಇಲ್ಲಿಂದ ಸರ್?
8: ಸ್ವೀಡನ್ ಇಂದ ಮಾತಾಡ್ತಾ ಇದ್ದೀನಿ.
7: ಸ್ವೀಡನ್? ಬಹಳ ಸಂತೋಷ ಆಯ್ತು. ಮಾತಾಡಿ ಸರ್, ಮಾತನಾಡಿ ಸರ್. ಸರ್ ತಮ್ಮ ಮಾತಾಡಿ ಸರ್, ಮೇಡಮ್ ಇದ್ದಾರೆ.
8: ಓಕೆ ಓಕೆ. ಮೇಡಮ್, ನಮ್ಮ ತಾಯಿಯವರಿಗೆ ನೀ ಸರ್ಜರಿ ಆಗಿದೆ, ಸ್ವಲ್ಪ ಒಬೀಸ್ ಇದ್ದಾರೆ, ಅವ್ರ ವೇಟ್ ಕಮ್ಮಿ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು?
0: ಸಿ, ನೀ ಸರ್ಜರಿ ಈಗ ರೀಸೆಂಟ್ ಆಗಿ ಆಗಿದೆ ಅಂದ್ರೆ ವೆಯ್ಟ್ ಲಾಸ್ ಡೆಫಿನೆಟ್ಲಿ ಬೇರೆ ಮತ್ತೆ ಇನ್ನೊಂದು ಬೇರೆ ಕೀಲುಗಳಿಗೆ ಪ್ರೆಷರ್ ಹಾಕೋದ್ರಲ್ಲಿ ತಡೆಗಟ್ಟುತ್ತೆ. ಬಟ್ ಈ ಟೈಮಲ್ಲಿ ಅವರು ವೆಯ್ಟ್ ಲಾಸಿಗೆ ಫೋಕಸ್ ಮಾಡೋದು ಅಡ್ವೈಸಬಲ್ ಅಲ್ಲ, ಬಿಕಾಸ್ ಅವರಿಗೆ ಸರಿಯಾಗಿ ಪೌಷ್ಟಿಕಾಂಶ ಸಿಗಬೇಕು. ಸೊ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿ ಅವರು ಊಟ ಬಿಟ್ಬಿಡೋದು ಆ ಥರ ಮಾಡಕ್ಕೆ ಬರಲ್ಲ. ಸೊ ನನಗೆ ಈಗಿನ್ನೂ ಹೇಳುವ ಹಾಗೆ ಫುಡ್ ಐಟಮ್ಸಲ್ಲಿ ಅವ್ರು ಏನು ತಿಂತಾರೋ ತಿನ್ನೋದ್ರಲ್ಲಿ ಫೈಬರ್ ಫಸ್ಟ್ ತಗೊಳ್ಳಿ. ಸೊ ಈಗಿನ ಪ್ರೆಸೆಂಟ್ ಒಂದು ರಿಸರ್ಚ್ ಅಲ್ಲಿ ತೋರಿಸಿರೋದೇ ಇದು, ಸಿಂಪಲ್ ವೆಯ್ಟ್ ಲಾಸ್ ಟಿಪ್ಸು. ನೀವು ತಿನ್ನುವಾಗ ಫಸ್ಟು ಫೈಬರ್ ಇರಬೇಕು ಫುಡ್ಡಲ್ಲಿ. ಈಗ ಅವ್ರು ಊಟ ಮಾಡೋತ್ತಿಗೆ ಮೇ ಬಿ ಮಧ್ಯಾಹ್ನ ಊಟಕ್ಕೂ ಮುಂಚೆ ಒಂದು ಸೌತೆಕಾಯಿ ಇಲ್ಲ ಒಂದು ಸೊಪ್ಪಿನ ಪಲ್ಯ, ಆಮೇಲೆ ಕೋಸಂಬರಿ, ಅದಾದ್ಮೇಲೆ ಅವ್ರು ರೈಸ್ ತಿನ್ನೋದಿದ್ರೆ ರೈಸ್ ತಿನ್ನಲಿ, ಇಲ್ಲ ಚಪಾತಿನ ಮುದ್ದೆನೋ ತಗೊಳ್ಳಿ. ಫ್ರೂಟ್ ತಿನ್ನಬೇಕು ಅಂದರೆ ಲಾಸ್ಟಿಗೆ ತಿನ್ನಲಿ. ಬೇಸಿಕಲಿ ನಮ್ಮ ಆಹಾರ ಪ್ಲೇಟಲ್ಲಿ ಹೈಯೆಸ್ಟ್ ಶುಗರ್ ಯಾವ್ದ್ರಲ್ಲಿರುತ್ತೆ ಅದು ಲಾಸ್ಟಿಗೆ ತಿನ್ನಬೇಕು. ಸೊ ಎಲ್ಲೋ ಅವರಿಗೆ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆದ್ರೆ ನಾನು ಸಣ್ಣ ಆಗ್ಬೇಕು ಸ್ವೀಟೇ ಬಿಟ್ಬಿಡ್ಬೇಕು ಅಂತಲ್ಲ, ಫುಡ್ ಅಲ್ಲಿ ಲಾಸ್ಟ್ ಅಲ್ಲಿ ಸ್ವೀಟ್ ತಗೊಳ್ಳಿ. ಸೊ ಫೈಬರ್ ಫಸ್ಟ್, ಪ್ರೋಟೀನ್ ನೆಕ್ಸ್ಟ್, ಫ್ಯಾಟ್ ಲಾಸ್ಟ್ ಗೆ ಶುಗರ್. ಸೊ ಇದು ಪ್ರಾಬ್ಲಿ ನಿಮ್ ತಾಯಿಗೆ ಈಗ ಸರ್ಜರಿ ಆಗಿರೋದ್ರಿಂದ ಅವರಿಗೆ ಸರಿಯಾದ ಪೌಷ್ಟಿಕಾಂಶ ಸಿಗ್ಬೇಕು. ಸೊ ಹಾಗಾಗಿ ಅವರು ಫುಡ್ ಅಲ್ಲಿ ಎಲ್ಲ ಯಾವ್ದು ತಿನ್ಬಾರ್ದು ಅಂತ ನಿಲ್ಸ ಬರ್ಲು, ಹೆಲ್ದಿ ಫುಡ್ ತಗೊಳ್ಳೋ ಆರ್ಡರ್ ಸರಿಯಾಗಿ ತಗೊಳ್ಳಿ. ಸೊ ಅದು ಒನ್ ಟಿಪ್ಪು. ಅವ್ರು ಇವಾಗ ನಡೀತಾ ಇದ್ದಾರೆ, ಒಂದ್ ಸರ್ಜರಿ ಆಗೂ ಕೂಡ ನಡಿಯಕ್ಕಾಗುತ್ತೆ ಅಂತ ಇದ್ರೆ ತಿಂದಾದ್ಮೇಲೆ ಒಂದ್ 10 ನಿಮಿಷ ವಾಕ್ ಮಾಡ್ಲಿ. ಜಸ್ಟ್ 10 ನಿಮಿಷ ಬ್ರಿಸ್ಕ್ ವಾಕ್ ಆ ಥರ ಏನಿಲ್ಲ, ಒಂದು ಮೂಮೆಂಟ್ ಇರಬೇಕು. ಬಿಕಾಸ್ ಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ತಿಂದ ಮೇಲೆ ಕೂತ್ಕೊಂಡು ಮಾತಾಡೋದು ಒಂದು ಅಭ್ಯಾಸ.

0: ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದ್ವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯ, ಕಣ್ಣಾಗಿ ಬಂದಿದೀಯ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನ ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆಯೂ ಇದೆ.

0: ಇತ್ತು. ಅವರು ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡ್ ಬರ್ತಾ ಇದ್ಲು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗೋಕೆ ಶುರು ಆಗ್ತಾರಲ್ವಾ, ಗಂಡನೂ ದುಡಿತಾನೆ ಹೆಂಡತಿನೂ ದುಡಿತಾಳೆ, ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವ್ರೆಲ್ಲನೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದ್ರೆ ಒಬ್ರು ತಾಳ್ಮೆ ತಗೊಂಡು ಒಬ್ರು ದುಡುಕದೇನೆ ಅವ್ರ ಏನ್ ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನ್ ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ, ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ, ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನೋ ಆಸೆ ಇಟ್ಕೊಂಡು ಬಂದಿದೀವಲ್ಲ, ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ, ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
1: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ, ಸಹನೆ.
0: ಖಂಡಿತ,
1: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ, ಈ ನುಡಿದಂತ ಸಂಸಾರವನ್ನ ನೀಗಿಸುವಂತ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನ ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
0: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡಿಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೆ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರಿ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
1: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೇ ಇದ್ರೆ ಸಾಲದು, ಜೊತೆಗೆ ಗಂಡನು ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
0: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
1: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
0: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ.
1: ಅನುಮಾನನೇ
0: ಇಲ್ಲ.
1: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀವಿ?
0: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನು ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ, ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
1: ಖಂಡಿತ, ಅಂದ್ರೆ ಮನೇನೆ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೆ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈಗ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
0: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಒಂದ್ ಹೊಂದುತ್ತೆ, ಒಬ್ರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನೂ ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮನದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನ ದೋಸೆ ಅಂತ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
1: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ.
0: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೇ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
1: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
0: ಈಗ ನೋಡಿ ಎಲ್ಲರೂ ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನವ್ರ ಅಡುಗೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
1: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದರೆ ಅವರ ಆರ್ಥಿಕ ಸ್ಥಿತಿಯನ್ನು ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
0: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದ್ದೇನೆಂದರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ, ಸಂಪಾದನೆ ಏನಿದೆ, ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗಬೇಕು ಅಂತ ಅಂದವರು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ, ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ ಅದರಲ್ಲಿ ಎಲ್ಲರಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ಥರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದುವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಳಿಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಯಾವ ಸಾಲನೂ ಬೇಡ ಸೋಲನೂ ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡಬೇಕು. ಸುಮ್ಮನೆ ಇವತ್ತು ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡಿಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ನ ಫಾಲೋ ಮಾಡಬೇಕು.
1: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
0: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು. ಹೆಣ್ಣೆ
1: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ ಅಂತ. ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದನ್ನ ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
0: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
1: ಹೌದು. ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ?
0: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರೋ ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹಿಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು? ನಮ್ಮ ಬಾಯಿಂದ ಬಂದಿತ್ತಾನೆ ಅದು.
1: ಅಲ್ಲ, ಏನ್ ಮಾತಾಡೋರು, ಅದು
0: ಕೇಳಿಸ್ಕೊಳ್ಳುತ್ತೆ, ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ಲದೇ ಇದ್ರು ಅದೇ ಮಗು ಯಾರು ಬಂದ್ರೆ, ಅತಿಥಿ ನಾವು ಇಲ್ಲದೇ ಇದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾ ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು? ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಿಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
1: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ
0: ಅನುಸರಿಸ್ತಾರೆ. ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದು ವೆಚ್ಚ ಮಾಡಬಾರದು. ನಮ್ದು ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ, ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನ್ ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವಾಗ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ ಆತರ ಜವಾಬ್ದಾರಿನ ಕಲಿಸುವಂತ.
1: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಹೇಳ್ತಾ ಇದ್ರಿ. ಎಸ್ ಮೇಡಮ್.
0: ಹಾಗೆ ಆಕ ಆಟ ಪಾಠ ಮಕ್ಕಳು, ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ, ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿನೂ ಸಹ
1: ಈ ಸಂಸ್ಕಾರವನ್ನ ಕಲಿಸೋ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
0: ಅಷ್ಟೇ
1: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಲ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
0: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
1: ಹೌದು. ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
0: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು, ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವ್ರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು. ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಮುಂದಕ್ಕೆ, ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ? ಆಗ್ಲಿಲ್ಲ, ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು. ಟೈಮ್ ಸರಿಯಾಗ ಮಗು ಹೋಗಂಗೆ ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನು ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ? ಹಾ ತಲುಪ್ತು. ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗ್ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ ಪಿಟಿಎಂ ಅಂತ ಮಾಡ್ತಾರೆ ಅವರು, ಪಾಪ ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್. ನಮ್ಮ ಮಗು ಬಿಟ್ಬಿಟ್ವಿ, ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರು ಕರೆಕ್ಟ್ ಫೀಸ್ ಕೊಡ್ತಾ ಇದ್ದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ. ಅದು ನಮ್ಮ ಜವಾಬ್ದಾರಿ, ನಮ್ಮ ಮಗು, ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು. ಸಾಲ ಆಗಲಿ ಸೋಲಾಗಲಿ ಸೇರಿಸಿದೀವಿ, ಓದಿಸೋ ಜವಾಬ್ದಾರಿ ನಮ್ಮದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದೆಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಇರ್ತಾರೆ. ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ. ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ 10th standard 9th-10th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು, ನಿಮಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರಾ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು, ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ. ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟರಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು, ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತೆ ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮ ಮನೆಯಲ್ಲಿ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
1: ಅಲ್ಲ, ತಾವು ಹೇಳಿದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು.
0: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೆ ಆಗಿರುತ್ತೆ.
1: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ. ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
0: ಖಂಡಿತ ಖಂಡಿತ, ಹಂಗಾರೆ ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಅದು ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ಲ.
1: ಇನ್ನು ಚಾಲೆಂಜ್ ಬರುತ್ತೆ, ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನು
0: ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ, ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್
1: ಮಾಡಿ. ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ, ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ, ಅದ್ ಪ್ಲಾನ್ ಮಾಡ್ಕೊಂಡು
0: ಇಬ್ರು ಹಂಚ್ಕೋಬೇಕು ಸಮನಾಗಿ. ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ, ಅವ್ರ ಒಟ್ಟಿಗೆ ಜವಾಬ್ದಾರಿ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊ, ನಾ ಅದನ್ನ ನೋಡ್ಕೊಳ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
1: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚ್ಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಹಾಕಿ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ ಇವತ್ತಿನ ಸ್ಥಿತಿಗೆ. ಕರೆಕ್ಟಾಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿಯಾಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
0: ತುಂಬ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟನ್ನು ಅನುಭವಿಸ್ಕೊಂಡು ಬಂದ್ವಿ, ಅದನ್ನು 4 ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾದ್ರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
1: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನು ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯು ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣು ನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣು ನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣು ನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣು ನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ, ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂತ ಹೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗ್ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೆ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೆ ನನಗೆ ಎಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತ್ಬಿಟ್ಟ. ಆದ್ರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದ್ರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನ್ ಯುದ್ಧ ಮಾಡ್ಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂತಹ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನ ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನ ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನ ನೋಡ್ಬೇಕಾಗಿರೋದು, ಇದನ್ನ ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನ್ ನೋಡ್ಬೇಕು ಅಂತ ಹೇಳುವಂತ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂತ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾವ ಉದ್ಯಮವಿರಲಿ ಅದರದರ ಕಷ್ಟವಿದೆ, ಕಾದು ಕುಳಿತಿವೆ ಅಲ್ಲಿ ಚಿಂತೆ ಛಲ ನೂರು.

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ಬಗ್ಗೆ, ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ. ಯಾಕಷ್ಟು ಮುಖ್ಯ ಅಂತಂದ್ರೆ, ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣಾನಂತರ ನಮ್ಗೆ

0: ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತು ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯ ಬಿರುದನ್ನ ಅಥವಾ ಗೌರವವನ್ನ ಗೌರವ ಪ್ರಶಸ್ತಿಯನ್ನ ಲಂಡನ್ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತು ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂಥ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆಯಂತ ಸಕ್ಕರೆ ವಿಶೇಷವಾದಂತಹ ಗೌರವವನ್ನ ಪಡ್ಕೋತದೆ.
1: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
0: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೊತದೆ. ಈ ಫ್ಯಾಕ್ಟರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟರಿ ತಲೆ ಎತ್ತಿದ್ದೆ, ಮೈ ಶುಗರ್. ಅದು ಹೆಂಗೆ ಅಂತಂದ್ರೆ ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈ ಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬೋದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್ ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಲ್, ವಿಶ್ವೇಶ್ವರಯ್ಯ, ಕಾಂತರಾಜಾರಸ್, ಹಿಂಗೆ ಈ ದಿವಾನರುಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನ ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂತ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದ್ರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳ ಶಾಹಿಗೆ ಅದು ಹಳೆಯ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯಿತು. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನ ನೇಮಕ ಮಾಡ್ತದೆ. ನಂತರ ಅದು 1930-31 ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನ ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನ ಕೊಡ್ತದೆ. ಅದಾದ್ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನ ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದ್ರೆ ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನ್ ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನ ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಏನಿದೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಅಂದ್ರೆ ಮಾಡರ್ನ್ ಏರಾನೇ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನ ಯಾರು ಬಳಕೆ ಮಾಡ್ತಾ ಇದ್ರು? ಒಂದು ರಾಜಪರಿವಾರ ಬಳಕೆ ಮಾಡ್ತಾ ಇತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ರು, ಐರೋಪ್ಯರು ಸಕ್ಕರೆಯನ್ನ ಬಳಕೆ ಮಾಡ್ತಾ ಇದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂತಹ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾ ಇತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದ್ರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂತ ಸಕ್ಕರೆ 9 ಲಕ್ಷ

0: ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನ ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದರೆ, ಇವತ್ತು ಭಾರತದಲ್ಲಿ 290 ದಶಲಕ್ಷ ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆ್ಯನುವಲ್ಲಿ. ಈಗ ಏನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೊತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವ್ರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲ್ ಹಾಕ್ತಾನೆ.
1: ಅಂದ್ರೆ ಇದಕ್ಕೆ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರೂ
0: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತೀರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸ್ಬೇಕು. ಈ ಕಬ್ಬನ್ ಬೆಳೆಸ್ಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡ್ಬೇಕು,
1: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
0: ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲ್ ನೀರ್ ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನು ಬಂತು. ಜನಕ್ಕೆ ಹೆಂಗಾಗೈತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ, ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದ್ ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ, ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ, ಒಂದ್ ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ ಇರಬೇಕು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ, ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20,000 ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ರೀತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ, ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳ್ದಲ್ಲ ನಿಮ್ಗೆ, ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
1: ಗ್ರೇಟ್. ಇಷ್ಟೆಲ್ಲಾ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ ಗಳೆಲ್ಲ ತರ್ತಾರೆ. ಆದ್ರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳದ್ರಿ, ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳದ್ರಿ, ಬೆಳೆ ಬೆಳೆಯೋದಕ್ಕೆ ಬರೀ ಒಂದ ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳದ್ರಿ. ಎಲ್ಲವೂ ಆಯ್ತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
0: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ, ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜರು ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾಯಿದ್ರು, 1,000 ದುಡ್ಡನ್ನು ಕೊಡ್ತಾಯಿದ್ರು ಖರ್ಚಿಗೆ. 1,000 ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ಸಹಾಯಧನ ಕೊಡ್ತಾಯಿದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾಯಿದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಜಾವಾ ಇದೆ, B 208 ಇದೆ. ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸ್ ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ 1 ಎಕರೆಗೆ 80-110 ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತು ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯಿತು. ಫಸ್ಟು 1933 ಶುರು ಆದಾಗ 307,500 ಲಾಭವನ್ನು ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮಗೆ ಫ್ಯಾಕ್ಟ್ರಿ ಹೆಂಗೆ ಬೆಳುತ್ತೋ ಅಂತಂದರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ದರಿಂದ ಏನು ಪ್ರಯೋಜನ ಆಯಿತು ಅಂತ, ಕೈಗಾರೀಕರಣ ಆಯಿತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯಿತು. ಜನಕ್ಕೆ ಕೃಷಿ ಅಂದರೆ ಹೆಂಗೆ ಅಂತಂದರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ, ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದು ಕಡೆ ಭೂ ಮಾಲೀಕತ್ವ ಕೊಟ್ಟರು, ಭೂ ಮಾಲೀಕತ್ವ ಆದಮೇಲೆ ಕೃಷಿಗೆ ನೀರು ಕೊಟ್ಟರು, ಕೃಷಿಗೆ ನೀರಾದಮೇಲೆ ಕೃಷಿ ಹೇಗೆ ಮಾಡಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನು ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನು ಕರ್ಕೊಬಂದರು, ಕೃಷಿಯಲ್ಲಿ ತಜ್ಞರನ್ನು ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬಿನ ಸಿಪ್ಪೆನೂ ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1,500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
1: ಸರ್ಕಾರ
0: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸ್ವಾಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸ್ವಾಮ್ಯದಲ್ಲೇ ಇದೆ. ಅದು 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಸಹ ಉತ್ಪಾದನೆ ಮಾಡ್ತಾಯಿದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲನ್ನು ಉತ್ಪಾದನೆ ಮಾಡ್ತಾಯಿದ್ರು. ಪವರ್ ಆಲ್ಕೋಹಾಲ್ ಅಂತಂದರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲನ್ನು ಬಳಕೆ ಮಾಡ್ತಾಯಿದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು, ಬ್ರಾಂದಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾಯಿದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ ದೋಸೆ ಬ್ರೆಡ್ ತಿನ್ಬೇಕಾದ್ರೆ ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ ಅನ್ನ ಬಳಕೆ ಮಾಡ್ತಾ ಇದ್ರು. ಹಿಂಗೆ ಬೆಳವಣಿಗೆ ಆಗಿದ್ದು.
1: ಒಂದು ಮೈ ಶುಗರ್ ಕಾರ್ಖಾನೆ
0: ಒಳಗೆ ಇಷ್ಟಿದೆ,
1: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
0: ನೀವು ಅದನ್ನ ನೋಡಿ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ. ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
1: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇದ್ದ ಅಭಿವೃದ್ಧಿ ಆಯ್ತು.
0: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟಲಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದ್ರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪ ಅಂತಂದ್ರೆ,
1: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂತ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
0: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
1: ಹೌದು,
0: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈ ಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು, ಪ್ರಯೋಗ ಕ್ಷೇತ್ರ ಇತ್ತು, ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈ ಶುಗರ್ ಫ್ಯಾಕ್ಟ್ರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗತ್ತಂತ, ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ. ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 crore ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ 15 crore ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 crore ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು,
1: ಕೊರತೆ ಉಂಟಾಯ್ತು?
0: ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟ್ರಿ ಬಗ್ಗೆ, ಅದರ ಕರುಣಾಜನಕ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೊತದೆ, ಅಟ್ ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವು, 3-4 ಶುಗರ್ ಫ್ಯಾಕ್ಟ್ರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದ್ ಕಡೆ 500-436 crore ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡೋದ್ರ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ, ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂತ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 crore ಅಷ್ಟು ಅನುದಾನ ಸಿಕ್ತು, ಪುನಃ 400 crore ಅಷ್ಟು, ಒಂದು 100 crore ಅಷ್ಟು ಅನುದಾನ ಸಿಕ್ತು, ಪುನಃ 615 crore ಅಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, 1,00,000,000 ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ
1: ಆಗಲಿಲ್ಲ.
0: ಆದರೆ ಈಗ ಕಂಪ್ನಿಯನ್ನು ಶುರು ಮಾಡಿದ್ದು ಬರೀ 50 crore ಮಾತ್ರ, ಪೇಪರಲ್ಲಿ ಬಂದಿದೆ ಅದು, ಕೇವಲ 50 crore ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತ ಮಹಾರಾಜರ ನೆನಪೇನಾರು ಇದ್ರೆ ಅದು ಮೈ ಶುಗರ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಸ್ಥಾಪನೆಯಾದಂತ ಮೈ ಶುಗರ್ ಫ್ಯಾಕ್ಟ್ರಿ.
1: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯಿತು. ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈ ಶುಗರ್ ಬಗ್ಗೆ, ಅಂದ್ರೆ ಈ ಮೈ ಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
0: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ. ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
1: ಕಳಿಸ್ತಾ ಇದೀವಿ.
0: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22ರಲ್ಲಿ ಸಮೀಕ್ಷೆ ಮಾಡಿದಾಗ 290-320 ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು. ಅದಕ್ಕೆ ಸಕ್ಕರೆ ಈಗ ಎಲ್ಲರ ಮನೆಯಲ್ಲೂ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದ ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದೇ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂತ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ? ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ? ತಮಿಳುನಾಡಿಂದೆಲ್ಲ ಬಂದು, ಚಾಮರಾಜನಗರ ಭಾಗದಿಂದ ಬಂದು, ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ. ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನ ಕಂಡಿಡಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು. ಬೇಕು ಇದು ಮೈಶುಗರ್ ಫ್ಯಾಕ್ಟರಿ. ನಾನು ಆಗ್ಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಎಮ್ಮೆ. ಮೈಶುಗರ್ ಅಂತಂದ್ರೆ ಫಸ್ಟ್ ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂತ ಒಂದು ಫ್ಯಾಕ್ಟರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂತ, ಕೀರ್ತಿಯನ್ನು ಹೊಂದಿದಂತ ಫ್ಯಾಕ್ಟರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದು ಇರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
1: ಖಂಡಿತ ಸರ್.
0: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬಾ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
1: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
0: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು, ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದರೂ ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮ ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
1: ಅವರ
0: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು, ಅವ್ರ ಜೊತೆ
1: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
0: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟರಿನ ಸರ್ಕಾರಿ ಸ್ವಾಮ್ಯದಲ್ಲೇ ಮುನ್ನಡೆಸಬೇಕು.
1: ಖಂಡಿತ.
0: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತು ಏನು ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
1: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಸ್ವದೇಶಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನು ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈ ಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈ ಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
1: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
2: ಇದು ನಮ್ಮ ನಾಡು